ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಾವು ನಡೆಯೋ ದಾರಿ ಕಂಡು ಕೆಲವರು ನಗಬಹುದು, ಆದರೆ ಆ ದಾರಿಯಲ್ಲಿ ನಗುವವರು ನಡೆಯಲು ಸಾಧ್ಯವಿಲ್ಲ. ಆ ಶಕ್ತಿಯು ಅವರಿಗೆ ಇರುವುದಿಲ್ಲ, ಅದೇ ನಮ್ಮ ಶಕ್ತಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 7 ಜೂನ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ವಿಶೇಷ ಕಾರ್ಯಕ್ರಮಗಳು. 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಗಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಾಣಿಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ವಚನ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಬೆಳಗೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಜಮನಕ್ಕೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ವಚನ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ, ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ.

ಸಂಗೀತಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ವನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ವಚನವನ್ನ. ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕಣ್ಗಳು ತುಂಬಿದ ಬಳಿಕ

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಎಲ್ಲ ಪೂಜ್ಯಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕಂ ಇತರೇಷಾಂ. ಇದು ಪಾತಂಜಲ ಸೂತ್ರ. ಮನಸ್ಸನ್ನು ಶುಚಿಗೊಳಿಸುವ, ಪ್ರಶಾಂತಿಯನ್ನು ಅನುಭವಕ್ಕೆ ತಂದುಕೊಡುವ ವಿಧಾನಗಳನ್ನು ನಾವು ನೋಡ್ತಾ ಇದ್ದೇವೆ. ಅವುಗಳಲ್ಲಿ ಶ್ರದ್ಧಾ ವೀರ್ಯ ಸ್ಮೃತಿ ಮತ್ತು ಸಮಾಧಿ, ಈ ನಾಲ್ಕನ್ನು ಈಗಾಗಲೇ ನೋಡಿದ್ದೇವೆ. ಈಗ ಪ್ರಜ್ಞೆ, ಎಷ್ಟು ಸಂಶೋಧನೆ ಮಾಡಿದರವರು. ಒಂದೇನನ್ನಾದರೂ ನಾವು ಪಡೀಬೇಕಾಗಿತ್ತು ಅಂದರೆ ನಮ್ಮ ಮನಸ್ಸನ್ನು ಎಷ್ಟು ಸಬಲಗೊಳಿಸಿಕೊಳ್ಬೇಕಾಗ್ತದೆ, ಆ ಸಬಲತೆಯನ್ನು ತಂದುಕೊಡುವ ವಿಧಾನಗಳು ಯಾವುವು, ಇದು ನಮಗೆ ಗೊತ್ತಿರಬೇಕಾಗ್ತದೆ. ಅದನ್ನು ಯೋಗಿಗಳು, ಜ್ಞಾನಿಗಳು, ಸಂತರು, ತತ್ವಜ್ಞಾನಿಗಳು, ವಿಜ್ಞಾನಿಗಳು ಸಂಶೋಧಿಸಿದರು. ಆ ಮೂಲಕ ಜಗತ್ತನ್ನವರು ಸಬಲ ಮತ್ತು ಸಮೃದ್ಧಗೊಳಿಸೋ ಪ್ರಯತ್ನ ಮಾಡಿದರು. ಯಾರೇ ಸಂತರು, ಜ್ಞಾನಿಗಳು, ಶರಣರು ಈ ಜಗತ್ತಿಗೆ ಬಂದರು, ಅವರೆಲ್ಲ ಮಾಡಿದ್ದೇನು ಅಂದರೆ ಇದು ಬದುಕನ್ನು ಹಸನು ಮಾಡುವುದು, ಬದುಕನ್ನು ಅತ್ಯಂತ ಸವಿ ಸವಿ ಸವಿಗೊಳಿಸೋದು, ಬದುಕನ್ನು ಉಪೇಕ್ಷಿಸೋದಲ್ಲ, ಅಥವಾ ಬದುಕನ್ನು ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸೋದು ಅಲ್ಲ, ಎರಡೂ ಅಲ್ಲ. ಬದುಕನ್ನು ಸಮೃದ್ಧ ಸಮೃದ್ಧ ಮಾಡೋದು, ಹಿಂಗೆ ಬದುಕಬೇಕಲ್ಲ. ಇನ್ನೊಮ್ಮೆ ಈ ಬದುಕು ಸಿಕ್ಕರೆ ಅದನ್ನು ನಾವು ಸಂತೋಷದಿಂದ ಸ್ವೀಕರಿಸಬೇಕು, ಹಂಗೆ ಬದುಕಬೇಕು ಅಂತ. ಬದುಕಿಗೆ ಬೇಜಾರ ಮಾಡ್ಕೋಬಾರ್ದು ಅಂತ, ಬದುಕಿಗೆ ಬೇಜಾರ ಮಾಡ್ಕೋಬಾರ್ದು. ಈಗ ಈ ಹೂವ ನಾವು ನೋಡ್ತೇವೆ, ಮತ್ತೆ ಮತ್ತೆ ನೋಡಬೇಕನ್ನಿಸ್ಬೇಕಲ್ಲ. ಹಾಗಿತ್ತು ಅಂದರೆ ನೋಡೋದು ಅಂತಾರೆ. ಒಂದು ಸಲ ನೋಡಿದರೆ ಇನ್ನೊಮ್ಮೆ ನೋಡೋದೇ ಬೇಡ ಅಂತ ಅನ್ನಿಸ್ತು ಅಂದರೆ ಅದೆಂಥ ನೋಡೋದು. ಹಾಗೆ ಒಮ್ಮೆ ಬದುಕೇವಿ ಭಗವಂತನೇ, ಇನ್ನೊಮ್ಮೆ ಬರೋದೇ ಬೇಡ ಅಂತ ನಾವು ಅಂದರೆ ಅದೆಂಥ ಬದುಕ ಮಾಡಬೇಕು. ಬಹಳ ಚಂದ ಚಂದ ಚಂದಾಗಿ ಬಾಳಬೇಕು. ಹಾಗೆ ಬದುಕಬೇಕಾಗಿತ್ತು ಅಂದರೆ, ಹಾಗಾದರೆ ನಾವು ಅದನ್ನು ಕಲಿಬೇಕಾಗ್ತದೆ, ಬದುಕನ್ನೂ ಕಲಿಬೇಕು. ಅದು ಬಹಳ ಮಹತ್ವದ್ದು. ಬಂದವರಿಗೆಲ್ಲ ಬದುಕಲಿಕ್ಕೆ ಬರ್ತದಂತೇನಲ್ಲ, ಅಥವಾ ಬದುಕಿದವರೆಲ್ಲ ಚೆನ್ನಾಗಿ ತಿಳ್ಕೊಂಡಾರಂತೂ ಅಲ್ಲ. ಬದುಕೋದೊಂದು ಕಲಾ ಅದ. ಎಷ್ಟು ಸಾಮಾನುಗಳು ನಮಗೆ ಸಿಕ್ಕಿರ್ತಾವ ಅವುಗಳನ್ನು ಬಳಸಿಕೊಂಡು ನಾವು ಬದುಕೋದದ. ಎಷ್ಟೇ ಸಾಮಾನು ಸಿಕ್ಕಿರಲಿ, ಸ್ವಲ್ಪ ಸಿಕ್ಕರೆ ಸ್ವಲ್ಪದ್ರಾಗ, ಹೆಚ್ಚು ಸಾಮಾನು ಸಿಕ್ಕರೆ ಹೆಚ್ಚು ಸಾಮಾನುಗಳನ್ನು ಬಳಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳೋದು. ಈಗ ಮಾಡಲಿಲ್ಲೇನು, ಹಿಂದಕ್ಕೆ ಏನೂ ಇರಲಿಲ್ಲ. ಒಂದು ಮನೆ ಕಟ್ಟೋದಕ್ಕೆ ಇಷ್ಟು ಸಲಕರಣೆಗಳೇನು ಇರಲಿಲ್ಲ, ಆದರೂ ಒಂದು ಚಂದ ಗುಡಿಸ್ಲ ಹಾಕ್ಕೊಂಡ್ರು. ಸಿಗೋದ್ರಾಗ ಸಿಕ್ಕಿದ್ರಾಗ ಎಷ್ಟು ಚೆನ್ನಾಗಿ ಹಾಕ್ಕೊಂಡ್ರು. ಅವಕ್ಕೆ ಆಶ್ರಮ ಅಂತ ಕರೆದ್ರು. ಎಷ್ಟು ಚೆನ್ನಾಗಿ ಮಾಡಿಕೊಂಡ್ರು, ಅದನ್ನು ಸುಂದರವಾಗಿ ಕಟ್ಕೊಂಡ್ರು. ಇರೋದೇನೆಲ್ಲ ಬರೇ ಹುಲ್ಲ ಕಟಿಗೆ, ಅಷ್ಟು ಬಿಟ್ಟರೆ ಏನೂ ಬಳಸಲಿಲ್ಲ. ಅಷ್ಟರಾಗ ಎಷ್ಟು ಸುಂದರವಾದಂಥ ಒಂದು ಮನೆ ಕಟ್ಟಿಕೊಂಡು ಅದರಲ್ಲೇ ಋಷಿ ಜೀವನ ಸಾಗಿಸಿದ್ರು. ಅವರು ಋಷಿ ಜೀವನ ಸಾಗಿಸಿದ್ರು. ಅಲ್ಲೇನು ಬಂಗಾರ ಇರಲಿಲ್ಲ, ಬೆಳ್ಳಿ ಇರಲಿಲ್ಲ, ಮುತ್ತ ಇರಲಿಲ್ಲ, ರತ್ನ ಇರಲಿಲ್ಲ, ಏನೂ ಇರಲಿಲ್ಲ. ನಿಸರ್ಗದ ಮಧ್ಯ ಸ್ವಚ್ಛಾಗಿ ತುಂಬಿ ಹರಿಯುವಂಥ ನದಿಗಳು, ಅದರ ಮಧ್ಯ ಒಂದು ಸುಂದರವಾದಂಥ ತೋಟ ಮಾಡಿಕೊಂಡು, ಅದರ ನಡುವ ಒಂದು ಗುಡಿಸಲ ಹಾಕ್ಕೊಂಡು ಎಂಥ ಜೀವನ ಸಾಗಿಸಿದ್ರು. ಎಷ್ಟದ ಅಷ್ಟ್ರ. ಹಾಗೆ ನಮಗೆ ಏನು ದೊರೆತದೆ ನಮ್ಮ ಸಮೀಪ ನಮ್ಮ ಬದುಕಿನಾಗೆ ಏನೇನೋ ಸಮೀಪದಲ್ಲಿ ನಮಗೆ ಸಿಗುವ

0: ಹಂಗದೆ ಅದನ್ನ ಬೆಳೆಸಿಕೊಳ್ಳೋದದ, ಒಂದು ಸುಂದರ ಮನೆಯನ್ನ ಕಟ್ಟಿಕೊಳ್ಳೋದದ, ಸುಂದರ ಜೀವನವನ್ನ ಕಟ್ಟಿಕೊಳ್ಳೋದದ. ಹಾಗೆ ಕಟ್ಟಿಕೊಳ್ಬೇಕಾಗಿತ್ತು ಅಂದ್ರೆ ಕಟ್ಟಿಕೊಂಡವರನ್ನ ನೋಡೋದದ, ಕಲಿಯೋದದ ಅಷ್ಟೆ. ಕಟ್ಟಿಕೊಂಡವರದಾರ ಈ ಜಗತ್ತಿನೊಳಗೆ, ಅವರನ್ನ ನೋಡೋದು ಸುಮ್ಮನೆ ಅಷ್ಟಾಗ ಎಷ್ಟು ಸುಂದರ ಸುಂದರ ಬದುಕ ಸಾಗಿಸೋದಿಲ್ಲ, ಎಷ್ಟು ಮುಜಾದಾಗಿ ಸಾಗಿಸಿರ್ತಾರೆ. ಕೆಲವರಿಗೆ ಎಷ್ಟಿದ್ರೂ ಸಹಿತ ಸಾಗಸಕ ಬರೋದಿಲ್ಲದ, ಸಾಗಿಸ್ಲಿಕ್ಕಾಗೋದಿಲ್ಲ. ದೊಡ್ಡ ಮನೆ ಇರ್ತದೆ, ಒಳಗೆ ಇಬ್ಬರ ಇರ್ತಾರೆ, ದೊಡ್ಡ ಮನೆ ಇಬ್ಬರ ಸಂಪತ್ತ ತುಂಬದ ನಿದ್ದತ್ವದಲ್ಲಷ್ಟೆ. ಯಾಕೆ? ರಕ್ಷಣೆ ಆಗಬೇಕು, ರಕ್ಷಣೆ ಆಗಬೇಕು, ಭಯ ಶುರುವಾಗ್ತದೆ. ಹಾಗೆ ಮನೆ ಸಣ್ಣದ ಮನೆ ಎರಡ ಕೋಲೆ ಆರಾಮಾಗಿ ಇರಕ್ಕೂ ಬರ್ತದೆ. ಯಾಕೆ? ನಿಶ್ಚಿಂತದ, ಎರಡೂ ಮಜಾ ಆದ ಚಿಂತೆಯಿಂದಲೂ ಬದುಕಾಕೆ ಬರ್ತದೆ, ಇದ್ದು ಅಥವಾ ಇಲ್ಲದೆ ನಿಶ್ಚಿಂತವಾಗಿನೂ ಬದುಕಾಕು ಬರ್ತದೆ. ಇಲ್ಲ ಅನ್ಕೋತು ಹೋದ್ರೆ ನಿಶ್ಚಿಂತತಾ ಬರೋದಿಲ್ಲ, ಅದೇ ಅನ್ಕೋತು ಹೋದರೂ ನಿಶ್ಚಿಂತತಾ ಬರೋದಿಲ್ಲ, ಇದ್ದದ್ದು ಸಾಕಷ್ಟು ಅಂದ್ರೆ ನಿಶ್ಚಿಂತತಾ ಶುರುವಾಗ್ತದೆ. ಆಗ ಬದುಕೋದು ಏನೋ ಒಂದು ಕತೆ ಹೇಳೋದಿಲ್ಲ. ಒಬ್ಬ ಇದ್ದ ಬಹಳ ಚಲೋ ಮನುಷ್ಯ, ಒಂದು ಸಣ್ಣ ಕುಟುಂಬ ಕಟ್ಕೊಂಡು ಆರಾಮಿದ್ದ, ಬಹಳ ಆರಾಮಿದ್ದ. ಇದು ಚೀನಾ ದೇಶ ಜಪಾನ್ ದೇಶದಾಗ ನಡೆದ ಒಂದು ಘಟನೆ ಅಂತ ಇಟ್ಕೊಳ್ಳಿ. ಬಹಳ ಆರಾಮಿದ್ದ, ಬದುಕೋ ರೀತಿ ಹೆಂಗ್ ನಿಜ ಅದ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

0: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ವಿಶ್ವರೂಪ ದರ್ಶನವನ್ನು ತೋರಿಸಿದಾಗ ಅರ್ಜುನ ಏನೇನೆಲ್ಲ ನೋಡ್ತಾನೆ, ಅನೇಕ ಅದ್ಭುತ ದರ್ಶನಗಳನ್ನು ಕಾಣುತ್ತಾನೆ. ಅದಾದಮೇಲೆ ಅರ್ಜುನ ಕೈ ಮುಗಿದು ಪ್ರಾರ್ಥಿಸಲು ಪ್ರಾರಂಭಿಸುತ್ತಾನೆ. ಸಾಖ್ಯಭಾವ ಹೋಗಿ ದಾಸ್ಯಭಾವ ಉಂಟಾಗುತ್ತದೆ ಅರ್ಜುನನಿಗೆ. ಸೊ ಅರ್ಜುನ ಪ್ರಾರ್ಥಿಸುತ್ತಾ 21ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ. ಅಮೀಹಿ ತ್ವಾಂ ಸುರ ಸಂಗಾ ವಿಶಂತಿ ಕೇಚಿತ್ ಭೀತ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ತುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿಃ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ನಿನ್ನ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಎಲ್ಲ ಲೋಕವ್ಯೂಹಗಳ ದೇವತೆಗಳು ವಿಶ್ವರೂಪದ ಉಗ್ರ ಅಭಿವ್ಯಕ್ತಿಯಿಂದ ಮತ್ತು ಅದರ ಕಣ್ಣು ಕೋರೈಸುವ ಪ್ರಭೆಯಿಂದ ಭಯಭೀತರಾಗಿದ್ದಾರೆ ಮತ್ತು ರಕ್ಷಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾರೆ. ಸೊ 22ನೇ ಶ್ಲೋಕ.
1: ರುದ್ರಾದಿತ್ಯವಸವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧ ಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ.
0: ಶಿವನ ಎಲ್ಲ ವಿವಿಧ ಅಭಿವ್ಯಕ್ತಿಗಳು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವ ದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ.

0: కరాళం దృష్ట్వా లోకా ప్రవ్యతతాహం. ఎలి మహాబాహువే, హలవు ముఖగలను, కన్నుగలను, బాహుగలను, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ಅವರಂತೆ ನಾನು ಭಯಗೊಂಡಿದ್ದೇನೆ. ಸೊ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ನಿನ್ನ ವಿಶ್ವರೂಪವನ್ನು ನೋಡಿ ನನಗೆ ಸಂತೋಷವಾಗಿದೆ, ಅದೇ ಸಮಯಕ್ಕೆ ನಾನು ದಿಗ್ಭ್ರಾಂತನಾಗಿದ್ದೇನೆ. ನಿನ್ನ ರೂಪವನ್ನು ನೋಡಿ, ಈ ಕಾಲರೂಪವನ್ನು ನೋಡಿ ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ, ನಾನು ಕೂಡ ಭಯಗೊಂಡಿದ್ದೇನೆ ಅಂತೇಳಿ. ಸೊ ಇಲ್ಲಿ ಕೃಷ್ಣ ಎರಡು ರೂಪವನ್ನ ತೋರಿಸ್ತಾರೆ, ಅಂದ್ರೆ ಒಂದು ವಿಶ್ವರೂಪ, ಇನ್ನೊಂದು ಕಾಲರೂಪ. ಸೊ ವಿಶ್ವರೂಪದಲ್ಲಿ ಇರುವಂತಹ ಕಾಲರೂಪ ಅದು. ವಿಶ್ವರೂಪವನ್ನ ಕಂಡು ಅರ್ಜುನನಿಗೆ ತುಂಬಾ ಸಂತೋಷವಾಗುತ್ತೆ, ಅದ್ಭುತವಾದಂತಹ ಅನುಭವ ಉಂಟಾಗುತ್ತೆ. ಕಾಲರೂಪವನ್ನ ನೋಡಿ ಅರ್ಜುನನಿಗೆ ಭಯ ಉಂಟಾಗುತ್ತೆ, ಅರ್ಜುನ ಮಾತ್ರ ಅಲ್ಲ ಎಲ್ಲ ದೇವತೆಗಳು ಕೂಡ ಭಯಭೀತರಾಗುತ್ತಾರೆ ಅಂತ ಇಲ್ಲಿ ಅರ್ಜುನ ಹೇಳ್ತಾನೆ.
1: ನಭಸ್ಪರ್ಶಂ ದೀಪ್ತಮನೇಕ ವರ್ಣಂ ವ್ಯಾತಾನ

ವಿಷ್ಣು. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಇಲ್ಲಿ. ದ್ರಂಷ್ಟಾ ಕರಾಲಾನಿ ಚ ತೇ ಮುಖಾನೀ.

ಆಸ. ಎಲ್ಲ ಪ್ರಭುಗಳ ಪ್ರಭುವೇ, ಎಲ್ಲ ಲೋಕಗಳ ಆಶ್ರಯನೇ, ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲ ದಿಕ್ಕುಗಳಲ್ಲಿಯೂ ನಾನು ದಿಗ್ಭ್ರಾಂತನಾಗಿದ್ದೇನೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಅಮೀ ಚತ್ವಾಮೃತ ರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವ ನಿಪಾಲ ಸಂಘೈ ಭೀಷ್ಮೋ ದ್ರೋಣಾಸೂತ ಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದ್ರಂಷ್ಟಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯನ್ಯಂತೆ ಚೂರ್ಣಿತೈ ವೃತ್ತಮಾಂಘೈ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲುಗಳ ಮಧ್ಯೆ ತಲೆಗಳು ಜಜ್ಜಲ್ಪಟ್ಟು ಕೆಲವರು ಸಿಕ್ಕಿಹಾಕಿಕೊಂಡಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ಸೊ ಇಲ್ಲಿ ಅರ್ಜುನ ಭವಿಷ್ಯವನ್ನು ಕೂಡ ನೋಡ್ತಾ ಇದ್ದಾನೆ. ಯಾಕೆಂದರೆ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಹೇಳ್ತಾರೆ ಅರ್ಜುನನಿಗೆ, ಇನ್ನು ಮುಂದೆ ಆಗಲಿರುವುದನ್ನೆಲ್ಲ ನೀನು ನೋಡಲಿದ್ದೀಯಾ ಅಂತೇಳಿ. ಸೊ ಭವಿಷ್ಯದಲ್ಲಿ ಏನಾಗಲಿದೆ, ಎಲ್ಲರೂ ಸಾಯಲಿದ್ದಾರೆ, ಅಂದರೆ ಪಾಂಡವರ ಐವರನ್ನು ಬಿಟ್ಟು ಮತ್ತೆಲ್ಲರೂ ಸಾಯಲಿದ್ದಾರೆ, ವಿಶೇಷವಾಗಿ ಕೌರವರು, ಧೃತರಾಷ್ಟ್ರನ ಎಲ್ಲ ಮಕ್ಕಳು, ಅದಾದಮೇಲೆ ಭೀಷ್ಮ, ದ್ರೋಣ, ಕರ್ಣರು ಎಲ್ಲರೂ ಕೂಡ ಸಾವನ್ನಪ್ಪಲಿದ್ದಾರೆ ಅನ್ನೋದನ್ನು ಅರ್ಜುನ ವಿಶ್ವರೂಪದಲ್ಲಿ ಕಾಣ್ತಾ ಇದ್ದಾನೆ, ಭವಿಷ್ಯವನ್ನು ಕಾಣ್ತಾ ಇದ್ದಾನೆ. ಸೊ ಹಿಂದಿನ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿಯನ್ನು ಉಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಾಗಿ ಶ್ರೀಕೃಷ್ಣ ಭರವಸೆ ನೀಡಿದರು. ತಮ್ಮ ವಿರುದ್ಧ ಪಕ್ಷದ ನಾಯಕರು ಭೀಷ್ಮ, ದ್ರೋಣ, ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು, ಅವರ ಯೋಧರು ಮತ್ತು ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನ ಇಲ್ಲಿ ಕಾಣ್ತಾ ಇದ್ದಾನೆ. ಕುರುಕ್ಷೇತ್ರದಲ್ಲಿ ಸೇರಿದವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿಯಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಸೂಚನೆ. ಅಜೇಯ ನೆನೆಸಿಕೊಂಡ ಭೀಷ್ಮನು ಸಹ ಸಾವನ್ನಪ್ಪಲಿದ್ದಾನೆ ಅಂತ ಇಲ್ಲಿ ಹೇಳಲಾಗಿದೆ. ಹಾಗೆ ಕರ್ಣನು ಸಹ ಶತ್ರುಪಕ್ಷದ ಭೀಷ್ಮನಂತಹ ಮಹಾನ್ ಯೋಧರು ಮಾತ್ರವಲ್ಲದೆ ಅರ್ಜುನನ ಪಕ್ಷದ ಹಲವಾರು ಮಹಾನ್ ಯೋಧರು ನುಚ್ಚುನೂರಾಗುತ್ತಾರೆ. ಯಥಾ ನದೀನಾ ಬಹವೋಂಭುವೇಗಾಃ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತ್ರಾಣ್ಯ ಬಿವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಅಂದರೆ ಶ್ರೀಕೃಷ್ಣನ ಕಾಲರೂಪದಲ್ಲಿ, ಆ ಕಾಲರೂಪದಲ್ಲಿ ಎಲ್ಲರೂ ಹೇಗೆ ಮೃತ್ಯುಗೀಡಾಗಲಿದ್ದಾರೆ ಅನ್ನೋದನ್ನು ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನೆ, ಭವಿಷ್ಯವನ್ನು ಕೂಡ ನೋಡ್ತಾ ಇದ್ದಾನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಷ

ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು ನಿನ್ನ ಬಾಯಿಗಳೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವುದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನಲ್ಲಿ ಲೇಲಿ.

0: సమగ్రం బాసస్తవోగ్రా ప్రతపంతి విష్ణు.
1: ఎలే విష్ణువే, ఉరియుతిరువ నిన్న ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯೇ. ನೀನು ಭಯಂಕರವಾದ ಸುಡುವ ಕಿರಣಗಳಂತೆ ಪ್ರಕಟವಾಗಿದ್ದೀಯೇ. ಸೊ ಇಲ್ಲಿ ವಿಶ್ವರೂಪದಲ್ಲಿ ಅರ್ಜುನ ತುಂಬ ಭಯಾನಕವಾಗಿರುವಂತಹ ದೃಶ್ಯಗಳನ್ನು ಕೂಡ ಕಾಣ್ತಾ ಇದ್ದಾನೆ. ಹೇಗೆ ಮೃತ್ಯು ಸದೃಶ ರೂಪದಲ್ಲಿ ಕೂಡ ಭಗವಂತ ಬರ್ತಾರೆ ಅನ್ನೋದನ್ನು ಅವನು ನೋಡ್ತಾ ಇದ್ದಾನೆ ಇಲ್ಲಿ.

0: ಪ್ರವೃತ್ತಿಂ. ಪ್ರಭುಗಳ ಪ್ರಭುವೇ, ಉಗ್ರ ರೂಪನೇ, ದಯೆಯಿಟ್ಟು ನೀನು ಯಾರು ಎಂದು ಹೇಳು. ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ, ದಯೆಯಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು, ಆದ್ದರಿಂದ ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತೇನೆ ಅಂತ ಅರ್ಜುನ ಇಲ್ಲಿ ಕೃಷ್ಣನ ಹತ್ರ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾನೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी। चिरंजीवी सरजा, भारतीय कन्नड चित्रपट अभिनेते यांची आज पुण्यतिथी। प्रदीप भिडे, मुंबई दूरदर्शनचे प्रसिद्ध वृत्तवाहक यांची पुण्यतिथी आज। बिडिजत्ती, भारताचे पाचवे उपराष्ट्रपती हंगामी राष्ट्रपती यांची पुण्यतिथी आजच्याच दिवशी। गोपीनाथ तळवळकर, बालसाहित्यिक यांची पुण्यतिथी आजच आहे। डॉक्टर स ग मालशे, मराठी वाङ्मयाचे अभ्यासक आणि संशोधक यांची पुण्यतिथी आजच्याच दिवशी। डॉक्टर सकाराम गंगाधर मालशे, लेखक, समीक्षक, संपादक यांची पुण्यतिथी आजच आहे। या होत्या आजच्या पुण्यतिथीने। यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही ऐकत राहा 90.4 FM KLE कनसू। नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್, ಮದ್ಯಪಾನ ಬಳಕೆಯ ಅಸ್ವಸ್ಥತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಡಾಕ್ಟರ್ ರಜಿಯಾ ಬೇಗಂ ಶೇಖ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ಕಮಿಂಗ್ ಮೀ ಟು ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು.
0: ಇವತ್ತಿನ ಈ ವಿಷಯ ಮದ್ಯಪಾನ ಬಳಕೆಯ ಅಸ್ವಸ್ಥತೆ, ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್. ಅಲ್ಲಿಂದ ಪ್ರಾರಂಭ ಮಾಡೋಣ. ಹೀಗೆ ಅಂದ್ರೇನು?
1: ಆಕ್ಚುಲಿ ಡಿಪೆಂಡೆನ್ಸ್ ಒಂದು ಬಹಳ ಬ್ರಾಡ್ ಕ್ಲಾಸಿಫಿಕೇಶನ್ ತಗೊಂಡಿದ್ದಾರೆ. ಅದು ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ಇರ್ಬೋದು, ಅಂಡ್ ಬಿಹೇವಿಯರಲ್ ಅಬ್ನಾರ್ಮಾಲಿಟಿ. ಸೊ ಕೆಲವು ಜನ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದ್ರೆ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಇರ್ತವೆ. ಅದರಲ್ಲಿ ಮೊಟ್ಟ ಮೊದಲು ಆಲ್ಕೋಹಾಲ್ ತಗೋಬಹುದು. ಆಲ್ಕೋಹಾಲ್ ಒನ್ ಆಫ್ ದ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದ್ರೆ ಇದು ಡೈರೆಕ್ಟ್ ಆಗಿ ಬ್ರೈನ್ ಮೇಲೇನೆ ಕೆಲಸ ಮಾಡ್ತದೆ. ಸೊ ಮುಂಚೆ ಏನಂದಿದ್ರಿ, ಸೊ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಇವಾಗ DSM-5 ಒಳಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಮುಂಚೆ ಅದಕ್ಕೂ ಬೇರೆ ಬೇರೆ ಹೆಸರಿದ್ದಾವೆ. ಅದು ಏನಂದ್ರೆ ಆಲ್ಕೋಹಾಲಿಸಮ್. ಆಲ್ಕೋಹಾಲಿಸಮ್ ಅಂದ್ರೆ ಪೇಷಂಟ್ ಕಂಟಿನ್ಯೂ ಆಗಿ ಆಲ್ಕೋಹಾಲ್ ತಗೊಂತಾರೆ, ಅದು ಬಿಡಬೇಕಂತ ಅವ್ರಿಗೆ ಇರುತ್ತೆ, ಬಟ್ ಬಿಡಕ್ಕೆ ಅವರು ಮನಸ್ಸೊಪ್ಪಲ್ಲ. ಸೊ ಅಂದ್ರೆ ಅನ್ಕಂಟ್ರೋಲ್, ಎಸ್ ಅನ್ಕಂಟ್ರೋಲ್ ಡ್ರಿಂಕ್ ಟೇಕಿಂಗ್ ಆಫ್ ದಿ ಆಲ್ಕೋಹಾಲ್ ಅಂಡ್ ಅನೇಬಲ್ ಟು ಕಂಟ್ರೋಲ್ ಟು ಟೇಕ್ ದ ಆಲ್ಕೋಹಾಲ್ ಕನ್ಸಪ್ಷನ್. ದೀಸ್ ಅಂಡ್ ಆಲ್ ದ ಡೆಫಿನೇಷನ್ಸ್ ಆಫ್ ದಿ ಆಲ್ಕೋಹಾಲಿಸಮ್. ಅಂಡ್ ಮುಂಚೆ ಅದು ಆಲ್ಕೋಹಾಲಿಸಮ್ ಅನ್ನಕ್ಕಂತ ಮುಂಚೆ ICD-10 ಕ್ಲಾಸಿಫಿಕೇಶನ್ ಪ್ರಕಾರ ಅದು ಆಲ್ಕೋಹಾಲ್ ಡಿಪೆಂಡೆನ್ಸ್ ಡಿಸಾರ್ಡರ್ ಅಂತ ಕೇಳ್ತಾರೆ. ಸೊ ಎಲ್ಲ ಒಂದೇ, ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್, ಆಲ್ಕೋಹಾಲ್ ಡಿಪೆಂಡೆನ್ಸ್ ಡಿಸಾರ್ಡರ್, ಆಲ್ಕೋಹಾಲ್ ಆಲ್ಕೋಹಾಲಿಸಮ್. ಬಟ್ ಬೇರೆ ಬೇರೆ ಡೈವರ್ಸಿಟಿ ಇದ್ದಾಗ ನೇಮ್ಸ್ ನೋಡಿದ್ರೆ ಬೇರೆ ಬೇರೆ ಅನಿಸ್ತದೆ ಅಂತ ಇವಾಗ DSM-5 ಒಳಗೆ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಅಂತ ಹೇಳಿದ್ದಾರೆ.
0: ಬಹಳ ಮುಖ್ಯವಾಗಿ ಇದು ಒಂದು ದೊಡ್ಡ ಸಮಸ್ಯೆ ಆಗಿ ಮುಂದೆ ಬರ್ತಾ ಇದೆ. ಯಾರಿಗೆ ಮದ್ಯಪಾನ ಸೇವಿಸ್ತಾರೋ ಅವರಿಗೆ ಬನ್ನಿ ಇನ್ನೂ ಅದರ ಬಗ್ಗೆ ಮಾತನಾಡೋಣ. ಆಲ್ಕೋಹಾಲಿಸಮ್ ಅಂದಾಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಆ ಒಂದು ಲೈನ್ ಆಲ್ಕೋಹಾಲ್ ಡಿಪೆಂಡೆನ್ಸಿ, ಅದರ ಬಗ್ಗೆ ಮಾತನಾಡೋಣ. ಆಲ್ಕೋಹಾಲಿಸಮ್ ಎಂದ್ರೇನು?
1: ಆಲ್ಕೋಹಾಲಿಸಮ್ ಅಂದ್ರೆ ಏನಿಲ್ಲ ಸರ್, ಕಂಟಿನ್ಯೂ ಆಗಿ ಒಂದ್ ಮನುಷ್ಯ ಕಂಟಿನ್ಯೂ ಆಗಿ ಆಲ್ಕೋಹಾಲ್ ತಗೊಂತಾರೆ. ಅವ್ರಿಗೆ ಆಕ್ಚುಲಿ ಆಲ್ಕೋಹಾಲ್ ತಗೊಂಡ ಮೇಲೆ ಅದು ಆಕ್ಷನ್ ಡೈರೆಕ್ಟ್ ಆಗಿ ಬ್ರೈನ್ ಮೇಲೆ ಕೆಲಸ ಮಾಡುತ್ತೆ. ಆಲ್ಕೋಹಾಲ್ ಅಲ್ಲಿ ಬಹಳ, ಇಫ್ ಯು ಲೈಕ್ ದ ಆಲ್ಕೋಹಾಲ್ ಕನ್ಸಪ್ಷನ್ ಅಂಡ್ ಆಲ್ಕೋಹಾಲ್ ಇನ್ಗ್ರೀಡಿಯಂಟ್ಸ್ ಇಫ್ ಯು ಸೀನ್, ಸೊ ದೇ ಆರ್ ಲೈಕ್ ಆಕ್ಟಿಂಗ್ ಆಸ್ ಅ ಡಿಪ್ರೆಸೆಂಟ್. ಡಿಪ್ರೆಸೆಂಟ್ ಅಂದ್ರೆ ನೀವ್ ಮೂಡ್ ಎಲಿವೇಟ್ ಮಾಡುತ್ತೆ, ಕೆಲವು ಸಾರಿ ಮೂಡ್ ಡಿಮಿನಿಷ್ ಕೂಡ ಮಾಡುತ್ತೆ. ಸೊ ಡಿಪ್ರೆಸೆಂಟ್ ಆಸ್ ವೆಲ್ ಆಸ್ ಅ ಸ್ಟಿಮ್ಯುಲೆಂಟ್ ಎಲಿವೇಟ್ ಮಾಡುತ್ತೆ. ಇನ್ನೊಂದ್ಸಾರಿ ಏನಾಗುತ್ತೆ, ಬಹಳ ಆಲ್ಕೋಹಾಲ್ ಕುಡಿದ ಮೇಲೆ ಅವ್ರಿಗೆ ಸ್ವಲ್ಪ ಹ್ಯಾಲುಸಿನೇಷನ್ಸ್ ತರನೂ ಬರುತ್ತೆ. ಹ್ಯಾಲುಸಿನೇಷನ್ ಅಂದ್ರೆ ಯಾರೋ ಅವ್ರ ಜೊತೆ ಮಾತಾಡ್ತಾರೆ. ಸೊ ವಿಸುವಲ್ ಹ್ಯಾಲುಸಿನೇಷನ್, ಆಡಿಟರಿ ಹ್ಯಾಲುಸಿನೇಷನ್. ಸೊ ಅದು ಬಗ್ಗೆ ಅದು ತಗೊಂಡು ಅವ್ರು ಬೇರೆ ಬೇರೆ ಬಿಹೇವಿಯರಲ್ ಅಬ್ನಾರ್ಮಾಲಿಟಿ ಮಾಡ್ತಾರೆ. ಸೊ ಈ ತರ ಈ ಲಕ್ಷಣಗಳು ಇದ್ದಾಗ ಅದು ನಾವು ಆಲ್ಕೋಹಾಲಿಸಮ್ ಅಂತ ತಗೋಬಹುದು, ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂತ ತಗೋಬಹುದು. ಒಂದು ಹೈಯೆಸ್ಟ್ ಮೂಡ್, ಎಲಿವೇಟೆಡ್ ಮೂಡ್, ಬಹಳ ಸ್ಟಿಮ್ಯುಲೇಟ್ ಆಗಿ ಬಹಳ ಓವರ್ ಆಕ್ಟಿವ್ ಇರ್ತಾರೆ ಆಲ್ಕೋಹಾಲ್ ಕುಡಿದ ಮೇಲೆ. ಕೆಲವು ಜನ ಏನಾಗುತ್ತೆ, ಡಿಪ್ರೆಸನ್. ಸೊ ಬತ್ ಎರಡು ಬೈಪೋಲರ್ ತರ, ಸೊ ಒಂದು ಪೋಲಲ್ಲಿ ಡಿಪ್ರೆಸನ್ ಇರುತ್ತೆ, ಒಂದು ಪೋಲಲ್ಲಿ ಆಂಗ್ಸೈಟಿನೂ ಇರುತ್ತೆ. ಸೊ ಅವರು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಹ್ಯಾಲುಸಿನೇಷನ್ಸ್ ಇರ್ತವೆ, ಇದು ಒಂದೇ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ತವೆ. ಎಲ್ಲ ಒಂದು ಗ್ರೂಪ್ ಆಫ್ ಡಿಸಾರ್ಡರ್ಸ್ ನೋನ್ ಆಸ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್. ಸೊ ಎಲ್ಲ ಸೇಮ್.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ವಿಷಯ ಮದ್ಯಪಾನ ಬಳಕೆಯ ಅಸ್ವಸ್ಥತೆ, ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KL ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ರಜಿಯಾ ಬೇಗಂ ಶೇಖ್ ಅವರು, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ. ಆಲ್ಕೋಹಾಲ್ ಡಿಪೆಂಡೆನ್ಸಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಆಲ್ಕೋಹಾಲ್ ಡಿಪೆಂಡೆನ್ಸಿಗೆ ಕಾರಣಗಳು ಬಹಳ ಇರ್ತವೆ ಸರ್. ಅಂದ್ರೆ ಅದರಲ್ಲಿ ನೀವು ತಗೊಂಡಿದ್ರೆ ಕ್ಲಾಸಿಫಿಕೇಶನ್ ಮೂರು ವೆರೈಟೀಸ್, ಬಯೋಲಾಜಿಕಲ್ ಫ್ಯಾಕ್ಟರ್ಸ್. ಬಯೋಲಾಜಿಕಲ್ ಅಂದ್ರೆ ಬಾಡಿ ಒಳಗೆ ಕೆಲವು ಫ್ಯಾಕ್ಟರ್ಸ್ ಬಗ್ಗೆ ಅವರು ಬಹಳ ಯೋಚನೆ ಮಾಡಿ ಆಲ್ಕೋಹಾಲ್ ತಗೊಂಡಿದ್ದಿರುತ್ತೆ. ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಇರ್ತವೆ, ಇನ್ನೊಂದು ಸೋಷಿಯಲ್ ಫ್ಯಾಕ್ಟರ್ಸ್ ಇರ್ತವೆ. ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಏನಂದ್ರೆ ಜೆನೆಟಿಕಲಿ, ಕೆಲವು ಜೆನೆಟಿಕಲಿ ಫ್ಯಾಮಿಲಿ ಒಳಗೇನೆ ಡ್ರಗ್ ಅಬ್ಯೂಸ್ ಅಂತ ಇರುತ್ತೆ. ಸೊ ಆ ಹಿಸ್ಟ್ರಿ ಇದ್ದಾಗ ಕೂಡ ಅವ್ರಿಗೆ ಕುಡಿಯೋ ಅಭ್ಯಾಸ ಇರುತ್ತೆ. ಇನ್ನೊಂದು, ಕೆಲವು ಜನಕ್ಕೆ ಕೋಮಾರ್ಬಿಡ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ತವೆ, ಕೋಮಾರ್ಬಿಡ್ ಲೈಕ್ ಮೆಡಿಕಲ್ ಇಶ್ಯೂಸ್ ಇರ್ತವೆ, ಅದು ಓವರ್ಕಮ್ ಮಾಡೋಕೆ ಕೂಡ ಅವರು ಕುಡಿತಾರೆ. ಸೊ ಸೈಕಲಾಜಿಕಲ್ ಇಶ್ಯೂಸ್ ಅಂದ್ರೆ ಸ್ಟ್ರೆಸ್ ಓವರ್ಕಮ್ ಮಾಡ್ಬೋದು, ಏನೇನು ರಿಲೀಫ್ ಫ್ರಮ್ ಫ್ಯಾಟಿಗ್ ಅಂತಾರೆ, ಎಸ್ಕೇಪ್ ಫ್ರಮ್ ಅ ರಿಯಾಲಿಟಿ. ಸೊ ಅವರೇನು ರಿಯಾಲಿಟಿ ನೋಡಬಾರ್ದು ಅಂತ. ಸೊ ಇದೆಲ್ಲ ಒಂದು ಕಾರಣಗಳು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಲ್ಲಿ ತಗೋಬಹುದು. ಸೈಕಲಾಜಿಕಲ್ ಡಿಸ್ಟ್ರೆಸ್ ಇರ್ಬೋದು, ಪೂರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೆನ್ಸೇಷನ್ ಅಂದರೆ ಅಟೆನ್ಷನ್, ಅವ್ರಿಗೆ ಸ್ವಲ್ಪ ಅಟೆನ್ಷನ್ ನಾವು ಮಾಡಬೇಕಂತ ಅವರು ಅದು ಕುಡಿತಾರೆ. ಸೊ ಈ ಥರ ಭಾಳ ಕಾರಣಗಳಿದ್ದಾವೆ. ಆ್ಯಂಡ್ ಸೋಷಲ್ ಫ್ಯಾಕ್ಟರ್ಸ್, ಅಫೆನ್ಸ್ ಇನ್ಫ್ಲೂಯೆನ್ಸ್ ಇರುತ್ತೆ, ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದ್ದಾಗ ಕೂಡ ಅವರು ಕುಡಿತಾರೆ. ಭಾಳ ಫೋರ್ಸ್ಫುಲ್ಲಿ ಕೆಲವು ಜನ ಫ್ರೆಂಡ್ಸ್ ಜೊತೆ ಇದು ಅಭ್ಯಾಸ ಮಾಡ್ಕೊತಾರೆ. ಈ ಥರ ಭಾಳ ಕಾರಣಗಳು ಇರ್ತವೆ.
0: ಬಹಳ ಒಂದು ಮುಖ್ಯವಾದ ವಿಷಯ ಮದ್ಯಪಾನ ಬಳಕೆಯ ಅಸ್ವಸ್ಥತೆ. ಅಫ್ಕೋರ್ಸ್ ಮದ್ಯಪಾನದಿಂದ ಆಗೋ ಸಮಸ್ಯೆಗಳು ನೂರಾರು ಇರುತ್ತವೆ. ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸೊ ಇದರಲ್ಲಿ ಕ್ಲಾಸಿಫಿಕೇಶನ್ ನಾವು ತಗೊಳ್ಳೋಗ ಎಕ್ಯೂಟ್ ಇಂಟಾಕ್ಸಿಕೇಶನ್ ಅಂತ ಇರುತ್ತೆ ಸರ್. ಎಕ್ಯೂಟ್ ಇಂಟಾಕ್ಸಿಕೇಶನ್ ಅಂದರೆ ಅದು ಭಾಳ ಸಿವಿಯರ್ ಕಂಡೀಷನ್. ಆಲ್ರೆಡಿ ಪೇಷಂಟ್ ಆಲ್ರೆಡಿ ಕುಡಿತಾ ಇರ್ತಾರೆ, ಅದು ಒಂದ್ಸಲ ಹೈ ಡೋಸ್ ತಗೊಳ್ಳೋಗ ಆ್ಯಂಡ್ ಕ್ರಾನಿಕ್ ಆಗಿ ಅಂದರೆ ಭಾಳ ವರ್ಷದಿಂದ ಭಾಳ ದಿನದಿಂದ ತಗೊಳ್ಳೋಗ, ಸೊ ಅವ್ರಿಗೆ ಕೆಲವು ಸಿಂಪ್ಟಮ್ಸ್ಗಳು ಅಂದರೆ ಲಕ್ಷಣಗಳು ಕಾಣಿಸ್ತವೆ. ಅಂದರೆ ಅವರು ಸ್ವಲ್ಪ ರಿಯಾಕ್ಟ್ ಆಗಲ್ಲ. ಸೊ ನಾವು ಏನೇನು ಕೇಳ್ತಾ ಇದ್ರೆ ಅಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ, ನಾವು ಕೇಳೋ ಕ್ವೆಶನ್ಗೆ ಆನ್ಸರ್ ಮಾಡಲ್ಲ. ಸೊ ರಿಯಾಕ್ಟಿವ್ನೆಸ್ ಇರಲ್ಲ. ಆ್ಯಂಡ್ ಸ್ಲೋ ಥಿಂಕಿಂಗ್, ಏನೇನ ನೀವು ಆಲೋಚನೆ ಮಾಡಿರಿ ಇದು ಮಾಡಿರಿ ಅಂದರೆ ಅವರು ಏನೂ ಮಾಡಲ್ಲ. ಆ್ಯಂಡ್ ಡಿಸ್ಟ್ರಾಕ್ಷನ್, ಸೊ ಆಲ್ವೇಸ್ ನಾವು ಒಂದು ಕೆಲಸ ಕೊಡ್ತೀವಿ ಬಟ್ ಆ ಕೆಲಸ ಮಾಡಲ್ಲ, ಅದು ಬಿಟ್ಟು ಮತ್ತೆ ಬೇರೆ ಕೆಲಸ, ಡಿಸ್ಟ್ರಾಕ್ಷನ್ಸ್ ಅಂತ ಇರ್ತವೆ. ಆ್ಯಂಡ್ ಪೂರ್ ಮೋಟಾರ್ ಕಂಟ್ರೋಲ್. ಸೊ ನಾವು ಮೋಟಾರ್ ಅಂದರೆ ಏನು ಕೆಲಸ ಮಾಡ್ತೀವಿ, ಏನು ಫಂಕ್ಷನ್ಸ್, ಕೈ ಎತ್ತೋದು, ಕೈ ಕೆಳಗಡೆ ಇಟ್ಟೋದು, ಈ ಥರ ಅವ್ರ ಕಂಟ್ರೋಲಲ್ಲಿ ಇರಲ್ಲ. ಸೊ ಆ ಬಿಹೇವಿಯರ್ ಅಬ್ನಾರ್ಮಾಲಿಟಿ ಮಾಡ್ತಾರೆ, ಭಾಳ ಜನನೇ ಹೊಡಿತಾರೆ ಈ ಥರ. ಆ್ಯಂಡ್ ಆಲ್ಮೋಸ್ಟ್ ಇದೆಲ್ಲ ಸ್ವಲ್ಪ ಮೇಲ್ ಮೈಲ್ಡ್ ಲಕ್ಷಣಗಳು. ಈಗ ಮೋಡ್ರೇಟ್ ಸಿವಿಯರ್ ಲಕ್ಷಣ ಅಂದರೆ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಎಟಾಕ್ಸಿಯಾ ಅಂದರೆ ಸ್ಟಡಿಯಾಗಿ ನಿಂದಿರೋಕ್ಕೆ ಬರಲ್ಲ, ಸ್ಟಡಿಯಾಗಿ ನಡೆಯೋಕ್ಕೆ ಬರಲ್ಲ, ಕುತ್ಕೊಳ್ಳೋಕ್ಕೆ ಬರಲ್ಲ. ಸೊ ಅಂದರೆ ಡೈರೆಕ್ಟ್ ಸೆರಿಬೆಲ್ಲಮ್, ಬ್ರೈನಲ್ಲಿ ಸೆರಿಬ್ರಮ್ ಆ್ಯಂಡ್ ಸೆರಿಬೆಲ್ಲಮ್ ಅಂತ ಎರಡು ಪಾರ್ಟ್ಸ್ ಇರ್ತವೆ. ಸೆರಿಬೆಲ್ಲಮ್ ಡೈರೆಕ್ಟ್ ಆಗಿ ಡ್ಯಾಮೇಜ್ ಆಗಿರುವಾಗ ನಾವು ಕೋಆರ್ಡಿನೇಷನ್ ಇರಲ್ಲ. ಏನು ಕೆಲಸ ಮಾಡ್ತಾ ಇದ್ರಿ, ಏನನ್ನು ಮಾಡಿರಿ, ಇದು ತಗೋರಿ, ಈ ಪೆನ್ ಇಟ್ಕೋರಿ, ಬರೀರಿ ಅಂದರೆ ಬರೆಯಲ್ಲ. ಸೊ ಕೋಆರ್ಡಿನೇಷನ್ ಇರಲ್ಲ, ಅವರು ಕೆಲಸ ಏನೂ ಮಾಡೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಇದ್ರ ಜೊತೆನೇ ಸೆಲ್ಫ್ ಕಂಟ್ರೋಲ್ ಇರಲ್ಲ. ಆ್ಯಂಡ್ ನಾಟ್ ಓನ್ಲಿ ದಟ್, ಆ್ಯಂಡ್ ಬಿಹೇವಿಯರಲ್ ಅಬ್ನಾರ್ಮಾಲಿಟೀಸ್ ಆಲ್ಸೋ ವಿಲ್ ಬಿ ದೇರ್ ಇನ್ ಆಲ್ಕೋಹಾಲ್ ಇಂಟಾಕ್ಸಿಕೇಷನ್. ಬಟ್ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ BAC ಅಂತ ಒಂದು ಟೆಸ್ಟ್ ಇರುತ್ತೆ, ಅಂದರೆ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್. ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಬ್ಲಡ್ಡಿಂದ ಬ್ಲಡ್ ತಗೊಂಡು ಅದು ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಅಂತ ನೋಡ್ತಾರೆ. ಬಟ್ ಆಲ್ಕೋಹಾಲ್ ಕಾನ್ಸಂಟ್ರೇಷನಲ್ಲಿ ಮೋರ್ ದೆನ್ 30% ಇದ್ದಾಗ ಆಲ್ಕೋಹಾಲ್ ಪರ್ಸೆಂಟೇಜ್ ಇನ್ ಬ್ಲಡ್, ಸೊ ನಮ್ಮ ಇಂಡಿಯಾದಲ್ಲಿ ಮೋಟಾರ್ ಡ್ರೈವಿಂಗ್ ಇದೆಲ್ಲ ಕೊಡಲ್ಲ. ಸೆಕ್ಷನ್ 185 ಪ್ರಕಾರ, ಮೋಟಾರ್ ವೆಹಿಕಲ್ ಆ್ಯಕ್ಟ್ 1988 ಪ್ರಕಾರ, ಸೊ ಅವರು ಡ್ರೈವಿಂಗ್ ಪರ್ಮಿಟ್ ಕೊಡಲ್ಲ. ಬಟ್ UK ಆ್ಯಂಡ್ ಅದರ್ ಕಂಟ್ರೀಸ್ ನೀವು ನೋಡಿದರೆ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ 80 mg/dL ಇದ್ದಾಗ ಓಕೆ, ಅಪ್ ಟು 80 mg/dL ಇನ್ UK US ಕಂಟ್ರೀಸ್ ದೇರ್ ಪರ್ಮಿಟ್ ಫಾರ್ ದ ವೆಹಿಕಲ್ ಡ್ರೈವಿಂಗ್. ಸೊ ಇದು ಬೇಸಿಂಗ್ ಆನ್ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್. ಸೊ ಮೆನಿ ಕ್ಲಾಸಿಫಿಕೇಶನ್ ಅಂದರೆ ಮೆನಿ, ಫಾರ್ ಎಕ್ಸಾಂಪಲ್ 25 to 100 ಇದ್ದಾಗ ಪೇಷಂಟ್ ಭಾಳ ಎಕ್ಸೈಟ್ಮೆಂಟ್ ಇರಲಿರ್ತಾರೆ. 100 to 200 ಇದ್ದಾಗ ಸೀರಿಯಸ್ ಇಂಟಾಕ್ಸಿಕೇಷನ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅವ್ರಿಗೆ ಸ್ಟ್ರೆಸ್ ಅಂದರೆ ಸ್ಲರ್ಡ್ ಸ್ಪೀಚ್, ಸರಿಯಾಗಿ ಮಾತಾಡಕ್ಕೆ ಬರಲ್ಲ, ಕೋಆರ್ಡಿನೇಷನ್ ಇರಲ್ಲ, ನಿಸ್ಟಾಜಿಮಸ್, ಕಣ್ಣು ಭಾಳ ಕಣ್ಣಲ್ಲಿ ಭಾಗ ಭಾಳ ಮೂಮೆಂಟ್ಸ್ ಇರ್ತವೆ, ಇದು ನಿಸ್ಟಾಜಿಮನ್ಸ್ ಅಂತಾರೆ. 200 to 300 ಇದ್ದಾಗ ಡೇಂಜರಸ್, ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಯಾರಿಗೆ 200 to 300 ಇರುತ್ತೋ ಅದು ಡೇಂಜರಸ್ ಇಂದನೇ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. 300 to 350 ಸೊ ಹೈಪೋಥರ್ಮಿಯಾ, ಸೊ ಸ್ಲೋ ಆಗಿ ಬಾಡಿ ಒಳಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಕೋಲ್ಡ್ ಸ್ವೆಟ್ಸ್, ಸೊ ಬಾಡಿ ಎಲ್ಲ ತಂಡಾಗಬತ್ತದೆ ಅಂದರೆ ಕೋಲ್ಡ್ ಕ್ಲೈಮೇಟ್ಸ್ ಹಂಗೆ ನಾವು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಬಾಡಿ ಒಳಗೆ ಕೂಡ ಜೀವ ಇರಲ್ಲ ಅನಿಸುತ್ತೆ ಆ ಥರ ಇರುತ್ತೆ. ಸೊ ಮೋರ್ ದೆನ್ 350 to 400 ಕೋಮಾ, ಪೇಷಂಟ್ ಕೋಮಾಗೆ ಹೋಗ್ತಾರೆ. ಆ್ಯಂಡ್ ರೆಸ್ಪಿರೇಟರಿ ಡಿಸ್ಟ್ರೆಸ್, ಶ್ವಾಸ ತಗೊಳಕ್ಕಾಗಲ್ಲ. ಆ್ಯಂಡ್ ಮೋರ್ ದೆನ್ 400 ಇದ್ದಾಗ ಡೆತ್ತೇ ಆಗ್ಬಿಡ್ತು. ಸೊ ಇದೆಲ್ಲ ಆಲ್ಮೋಸ್ಟ್ ಅಪ್ ಟು 120 ವಿ ಕ್ಯಾನ್ ಟ್ರೀಟ್. ಸೊ ಫಾರ್ ದ ಟ್ರೀಟ್ಮೆಂಟ್ ಪರ್ಪಸ್ ವಿ ಕ್ಯಾನ್ ಟ್ರೀಟ್ ಮೋರ್ ದೆನ್ ಬ್ಲಡ್ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ 120 ಇದಾಗ ನಾವು ಏನೇನೋ ಸಜೆಸ್ಟ್ ಮಾಡ್ಬೋದು. ಬಟ್ ಇಟ್ ಈಸ್ ಮೋರ್ ದೆನ್ 200 ಅಂದರೆ ನಮ್ಮ ಕೈಯಲ್ಲಿ ಇರಲ್ಲ. ಸೊ ಹಿ ರಿಕ್ವೆಸ್ಟ್ ಮೆನಿ ಲೈಕ್ ಟ್ರೀಟ್ಮೆಂಟ್ಸ್ ಬೇಸಿಂಗ್ ಆನ್ ದ ಸಿಂಪ್ಟಮ್ಸ್ ಅಂಡ್ ಸೈನ್ಸ್.
0: ಆಸ್ ಅ ಡಾಕ್ಟರ್, ವೈದ್ಯರಾದ ನೀವು, ಬಹಳಷ್ಟು ಇಂಥ ರೋಗಿ ಪೇಷಂಟ್ಸ್ಗಳು ನಿಮ್ಮ ಮುಂದೆ ಬರ್ತಾರೆ, ಅವ್ರ ಕಡೆಯಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರು ಯಾಕೆ ಈ ಮದ್ಯಪಾನ ಸೇವಿಸಲಿಕ್ಕೆ ಆರಂಭ ಮಾಡಿದ್ರು, ಕೆಲವು ಕಾರಣಗಳು ಕೊಡ್ಬೋದು. ಆರಂಭದಲ್ಲಿ ನೀವು ಹೇಳಿದ್ರಿ ಫ್ರೆಂಡ್ಸ್ ಒತ್ತಾಯ ಕಷ್ಟದ, ಮತ್ತಿನ್ಯಾವೆಲ್ಲ?
1: ಎಸ್ ಎಸ್ ಸರ್, ಫ್ಯಾಮಿಲಿ ಡಿಸ್ಟರ್ಬೆನ್ಸಸ್ ಇರ್ತವೆ, ವೈಫ್ ಆ್ಯಂಡ್ ಹಸ್ಬೆಂಡ್ ಇದಿರಿ ಗಲಾಟೆ ಮಾಡ್ಕೊತಾರಲ್ಲ, ಏನೋ ಫ್ಯಾಮಿಲಿ ಡಿಸ್ಟರ್ಬೆನ್ಸಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ನಾವು ಕೆಲವು ಜನ ಕೌನ್ಸಿಲಿಂಗ್ ಮಾಡುವಾಗ ಅವರು ಕೌನ್ಸಿಲಿಂಗಲ್ಲಿ ಹೇಳೋದು ಒಂದೇ ವಿಷಯ, ನಮ್ಮ ಮನೆಯವರು ಚೆನ್ನಾಗಿರಲ್ಲ, ಸೊ ಅದಕ್ಕೋಸ್ಕರ ನಾನು ಕುಡಿತೀನಿ. ನಾವು ಸ್ಟ್ರೆಸ್ಸಲ್ಲಿದ್ದಾಗ, ಸೊ ಗಲಾಟೆ ಏನೇನ ಜಗಳ ಮಾಡ್ಕೊಂಡಿದ್ಮೇಲೆ ನಮ್ಗೆ ಸ್ಟ್ರೆಸ್ ಆಗುತ್ತೆ, ಅದಕ್ಕೆ ಓವರ್ಕಮ್ ಮಾಡಬೇಕಂದ್ರೆ ಏನೇನೋ ಕುಡಿಬೇಕು ಅನ್ನಿಸ್ತದೆ, ಅದಕ್ಕೆ ಕುಡಿದೀನಿ. ಏನು ಕೆಲವು ಜನ ಲವ್ ಫೇಲ್ಯೂರ್ ಅಂತ ಹೇಳ್ತಾರೆ, ಕೆಲವು ಜನ ಫ್ರೆಂಡ್ಸ್ ಜೊತೆ ಅಭ್ಯಾಸ ಮಾಡಿ ಮಾಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವ್ರ ಜೊತೆನೆ ನಮಗಿದು ಅಭ್ಯಾಸ ಆಗಿದೆ ಅಂತ ಹೇಳ್ತಾರೆ. ಇದು ಭಾಳಷ್ಟು ರೀಸನ್ಗಳು ಇರ್ತವೆ. ರಿಲೀಜಿಯಸ್ ಕೆಲವು ರಿಲಿಜನಲ್ಲಿ ಲೈಕ್ ಏನಂತಾರು ಹೇಳ್ಬೋದು ಇಲ್ಲ ಗೊತ್ತಿಲ್ಲ, ಬಟ್ ಕೆಲವು ರಿಲಿಜನ್ಸಲ್ಲಿ ಕೂಡ ಅದು ಆ್ಯಕ್ಚುಲಿ ಟ್ರೆಡಿಷನ್, ಕುಡಿಬೇಕನ್ನೋದು ಒಂದು ಟ್ರೆಡಿಷನ್, ಒಂದು ಪಾರ್ಟಿ ಥರ ಮಾಡ್ಕೊತಾರೆ. ಸೊ ಅದು ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಕೆಲವು ಜನಕ್ಕೆ ಇರಲ್ಲ, ಅವಾಗ ಕೂಡ ಕುಡಿತಾರೆ. ಆ್ಯಂಡ್ ಫ್ಯಾಮಿಲಿ ಸಪರೇಷನ್ಸು ನೌ ಸ್ಟೈಲ್ ಅಂದರೆ ರ್ಯಾಪಿಡ್ ಅರ್ಬನೈಸೇಷನ್ ಎಲ್ಲ ಡೆವಲಪ್ ಆಗ್ತಾ ಇದೆ, ಎಲ್ಲ ಅಪ್ಡೇಟ್ ಆಗ್ತಾ ಇದೆ, ನಾವು ಕುಡಿಬೇಕು, ಎಲ್ಲರೂ ಕುಡಿತಾ ಇದ್ರಲ್ಲ ಅದಕ್ಕೋಸ್ಕರ ಅವ್ರು ಅಪ್ಗ್ರೇಡ್ ಮಾಡ್ಕೊಡೋಕೆ ಕೂಡ ಕುಡಿತಾರೆ. ಈ ಥರ ಭಾಳ ಸೋಷಿಯಲ್ ಫ್ಯಾಕ್ಟರ್ಸ್ ಇದ್ದಾವೆ ಆ್ಯಂಡ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಭಾಳನೇ ಇರ್ತವೆ. ಸೊ ಏನೇನು ಕೆಲಸ ಮಾಡಬೇಕು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಕೂಡ ಅವರು ಕುಡಿತಾರೆ. ಆ ಥರ ಚೈಲ್ಡ್ಹುಡ್ ಟ್ರಾಮಾ ಅಂತ, ಚೈಲ್ಡ್ಹುಡ್ ಟ್ರಾಮಾ ಅಂದರೆ ಚಿಕ್ಕ ವಯಸ್ಸಿದಾಗ ಏನು ಮಮ್ಮಿ ಪಾಪ ಜಗಳ ಮಾಡ್ಕೊತಾರೆ ಅದೇ ಒಂದು ಬ್ರೈನಲ್ಲಿ ಇರುತ್ತೆ. ಸೊ ಅದು ಓವರ್ಕಮ್ ಮಾಡಬೇಕಂದ್ರೆ ಕೂಡ ಅವರು ಕುಡಿತಾರೆ. ಅದು PTSD ಅಂತಾರೆ, ಅಂದರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್. ಸೊ ಅದೇ ಕೂಡ ಒಂದು ಕಾರಣ ಆಲ್ಕೋಹಾಲ್ ಕುಡಿಯೋಕೆ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮದ್ಯಪಾನ ಬಳಕೆಯ ಅಸ್ವಸ್ಥತೆ. ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಬೇಗಂ ಶೇಖ್ ಅವರು. ಡಾಕ್ಟರ್ ಮೇಡಮ್, ಈಗ ವಿಥ್ಡ್ರಾವಲ್ ಸಿಂಪ್ಟಮ್ಸ್ ಬಗ್ಗೆ ಮಾತನಾಡೋಣ. ನಾವು ಕಾರಣದ ಬಗ್ಗೆ ಮಾತನಾಡಿದ್ವಿ, ಕಾರಣದಿಂದ ಆಗೋ ಲಕ್ಷಣಗಳು, ಈಗ ಬಿಟ್ಟ ಕೂಡಲೇ ಅಂಡ್ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಇದಕ್ಕೆ ಯಾವ ರೀತಿ ವಿಲ್ ಪವರ್ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ.
1: ಓಕೆ ಸರ್, ವಿಥ್ಡ್ರಾವಲ್ ಸಿಂಪ್ಟಮ್ಸ್ ಸಡನ್ ಆಗಿ ನಾವು ಏನು ಡ್ರಗ್ ಅಬ್ಯೂಸ್ ಅಂತಾರಲ್ಲ, ಡ್ರಗ್ ಅಬ್ಯೂಸ್ ಸಡನ್ ಆಗಿ ಯಾವುದು ಡ್ರಗ್, ಅದು ಕನ್ನಾಬಿಸ್ ಇರ್ಬೋದು, ಏನೋ ಒಪಿಯಾಡ್ಸ್ ಇರ್ಬೋದು, ಅವ್ರ ಏನಿ ಕೊಫೈನ್ ಕೆಫಿನ್ ಇರ್ಬೋದು, ಏನೇನು ಸೊ ಸಡನ್ ಆಗಿ ವಿಥ್ಡ್ರಾ ಮಾಡಬಾರ್ದು. ಸೊ ಎದಕ್ಕಂದ್ರೆ ಸಡನ್ ವಿಥ್ಡ್ರಾ ಮಾಡಿದ್ರೆ ಆಲ್ರೆಡಿ ನಿಮ್ ಬ್ರೈನ್ಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ, ಸೊ ಬ್ರೈನ್ ಕ್ರೇವಿಂಗ್ ಅಂತಾರೆ. ಸೊ ನಾವು ತಿಂತೀವಿ, ಸೊ ಬ್ರೈನ್ ಕೂಡ ಸ್ವಲ್ಪ ಇದು ಅದಕ್ಕೆ ಅಭ್ಯಾಸ ಆಗಿರುತ್ತೆ. ಸೊ ನಾವು ಅದು ತಗೊಂಡಿಲ್ಲ, ಅದು ಬಿಟ್ಟಿದ್ವಿ ಅಂದ್ರೆ ಇಮಿಡಿಯೇಟ್ ಆಗಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತವೆ. ಅದಂದ್ರೆ ಹ್ಯಾಂಗ್ ಓವರ್, ಸೊ ಒನ್ ಸಿಂಪ್ಟಮ್ ಇಸ್ ಹ್ಯಾಂಗ್ ಓವರ್, ಅಂಡ್ ನೆಕ್ಸ್ಟ್ ಟ್ರಿಮ್ಮರ್ಸ್, ಬಹಳ ಶೇಕಿಂಗ್ ಬರುತ್ತೆ ಹ್ಯಾಂಡ್ ಎಲ್ಲ, ಸೊ ವೀಕ್ನೆಸ್ ಇರುತ್ತೆ, ಇರಿಟಬಿಲಿಟಿ ಬರುತ್ತೆ. ಸೊ ಇರಿಟಬಿಲಿಟಿ ಅಂದ್ರೆ ಪೇಷಂಟ್ ನಮ್ ಕಂಟ್ರೋಲರ್ ಇರಲ್ಲ, ಏನನ್ನ ಕೇಳಿದ್ರು ಕೂಡ ಅವ್ರಿಗೆ ಬಹಳ ಕೋಪ ಶಿಟ್ಟಿ ಅದೆಲ್ಲ ಬರುತ್ತದೆ. ನೆಕ್ಸ್ಟ್ ಇನ್ಸೋಮ್ನಿಯಾ, ನಿದ್ದೆ ಬರಲ್ಲ, ಆಂಗ್ಸೈಟಿ ಇರುತ್ತೆ, ವಾಮಿಟಿಂಗ್ಸ್, ಡಯೇರಿಯಾ. ಸೊ ಸಡನ್ ವಿಥ್ಡ್ರಾವಲ್, ಸಡನ್ ವಿಥ್ಡ್ರಾವಲ್ ಮಾಡಬಾರ್ದು. ಇನ್ನು ಯಾರನ್ನ ವೈದ್ಯರ ಹತ್ರ ಹೋಗಿ ನಮ್ಗೆ ಈ ಥರ ನಾಲ್ಕು ಅಭ್ಯಾಸ ಇದೆ, ನಾನು ಏನು ಮಾಡಬೇಕು, ವಿಥ್ಡ್ರಾ ಮಾಡ್ಬೇಕು ಅನ್ಕೊಂತ ಇದ್ದೀನಿ, ಮತ್ತೆ ಹೆಂಗೆ ಮಾಡಬೇಕು ಇದೆಲ್ಲ ಸ್ವಲ್ಪ ಕೇಳಬೇಕು. ಸಡನ್ ಆಗಿ ಅವರವರು ಡಿಸಿಷನ್ ತಗೊಂಡಿದ್ರೆ ಅವ್ರು ಬಹಳ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬಹಳ ವರ್ಸ್ಟ್ ಇರ್ತವೆ ಸರ್, ಅದು ಕಂಟ್ರೋಲ್ ಮಾಡಕ್ ಆಗಲ್ಲ.
0: ವಿಲ್ ಪವರ್ ಬಗ್ಗೆ ಮಾತನಾಡೋಣ, ಏಕೆಂದ್ರೆ ಇದರ ಈ ಒಂದು ಅಭ್ಯಾಸದಿಂದ, ಈ ಚಟದಿಂದ ಹೊರಗೆ ಬರಬೇಕಂದ್ರೆ ಯಾವ ರೀತಿ ಒಂದು ವಿಲ್ ಪವರ್ ಸ್ಟ್ರಾಂಗ್ ಆಗಿರಬೇಕು ಅದ್ರ ಬಗ್ಗೆನೂ ಹೇಳಿ, ಹಾಗೆ ಚಿಕಿತ್ಸೆಗೆ ಬಗ್ಗೆ ಕೂಡ ನಾವು ಮಾತನಾಡೋಣ.
1: ಎಸ್ ಎಸ್, ಆ್ಯಕ್ಚುಲಿ ವಿಲ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್, ದಟ್ ಈಸ್ ಫ್ರಮ್ ಅ ಫ್ರೆಂಡ್ಸ್ ಸೈಡ್ ಅವ್ರ ಫ್ಯಾಮಿಲಿ ಸೈಡ್, ಅವರು ಸಪೋರ್ಟ್ ಕೊಟ್ಟಿದ್ರೇ ಇದು ಆಗುತ್ತೆ. ಆ್ಯಂಡ್ ಅವ್ರ ಮನುಷ್ಯ ಇದ್ದಾಗ ಅವ್ರಿಗೆ ಇರಬೇಕು, ನಾನು ಇದರಿಂದ ಹೊರಗಡೆ ಬರಬೇಕಂತ ಒಂದು ವಿಲ್ಲಿಂಗ್ ಪವರ್ ಇದ್ದಾಗನೇ ಅವರು ಹೊರಗಡೆ ಬರೋಕ್ಕೆ ಅವಶ್ಯಕತೆ ಇರುತ್ತೆ, ಇಲ್ಲ ಅಂದರೆ ಆಗಲ್ಲ. ಸೊ ಏನಾಗುತ್ತೆ, ಯಾವಾಗಲೂ ಅವರು ಕುಡಿಯಬೇಕು ಅನ್ನಿಸೋದು, ಒಂದು ಟೈಪ್ ಆಫ್ ಕ್ರೇವಿಂಗ್, ಸೊ ಅದೇ ಬೇಕು ಅದೇ ಬೇಕು ಅಂತ ಒಂದು ಇದು ಒಂಥರ ಆಸೆ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರೋಕ್ಕೆ ಅವ್ರಿಗೆ ಆಗಲ್ಲ. ಸೊ ಇದು ಎಲ್ಲ ನಾವು ಓವರ್ಕಮ್ ಮಾಡ್ಬೋದು ಅಂದರೆ ಮಾಡ್ಬೋದು, ಭಾಳ ಉಪಾಯಗಳಿದ್ದಾವೆ. ಅದರಲ್ಲಿ ಒಂದು ಯೋಗ, ಯೋಗದಲ್ಲಿ ಮೆಡಿಟೇಷನ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು. ನೆಕ್ಸ್ಟ್ ಕೆಲವು ಟ್ರೀಟ್ಮೆಂಟ್ಸ್ ಲೈಕ್ ಮಾಡರ್ನ್ ಸೈಡ್, ಮಾಡರ್ನ್ ಮೆಡಿಸಿನ್ ಸೈಡ್ ಆಸ್ ವೆಲ್ ಆಸ್ ಆಯುರ್ವೇದಿಕ್ ಸೈಡ್ ಆ್ಯಂಡ್ ಅದರ್ ಆಲ್ಟರ್ನೇಟಿವ್ ಥೆರಪೀಸ್ ಆರ್ ಆಲ್ಸೋ ಅವೈಲೇಬಲ್, ಲೈಕ್ ಲಿಸ್ನಿಂಗ್ ದ ಮ್ಯೂಸಿಕ್, ಸಮ್ ರೀಕ್ರಿಯೇಷನಲ್ ಆ್ಯಕ್ಟಿವಿಟೀಸ್. ಸೊ ವಿ ಕ್ಯಾನ್ ಓವರ್ಕಮ್ ದ ವಾಟ್ ಎವರ್ ದ ಥಾಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಲೈಕ್ ಕ್ರೇವಿಂಗ್ ಟೈಪ್ ಆಫ್ ಸಿಂಪ್ಟಮ್ಸ್, ದಟ್ ವಿ ಕ್ಯಾನ್ ಓವರ್ಕಮ್. ಸೊ ವಿಲ್ ಪವರ್ ಇದು ಮೇನ್, ವಿಲ್ ಪವರ್ ಹೆಚ್ಚಾಗಬೇಕಂದ್ರೆ ಸ್ವಲ್ಪ ಯೋಗ ಆಸ್ ವೆಲ್ ಆಸ್ ಅದರ್ ಆಲ್ಟರ್ನೇಟಿವ್ ಥೆರಪೀಸ್ ವಿಲ್ ವರ್ಕ್ಸ್ ಅಲಾಟ್.
0: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ವಿಷಯ ಮದ್ಯಪಾನ ಬಳಕೆಯ ಅಸ್ವಸ್ಥತೆ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಶಹಾಪುರ ಬೆಳಗಾವಿಯ ಡಾಕ್ಟರ್ ರಜಿಯಾ ಬೇಗಂ ಶೇಖ್ ಅವರು, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ. ಕಾಂಪ್ಲಿಕೇಶನ್ಗಳ ಬಗ್ಗೆ ಸ್ವಲ್ಪ ಮಾತಾಡೋಣ.
1: ಸೊ ಡೈರೆಕ್ಟ್ ಆಗಿ ಪೇಷಂಟ್ ಕಾಂಪ್ಲಿಕೇಶನ್ಗೆ ಹೋಗಲ್ಲ, ಫಸ್ಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರ್ತವೆ, ಅಂದರೆ ಸೊ ಹಸು ಆಗಲ್ಲ, ಸೊ GIT ರಿಲೇಟೆಡ್ ಸಿಂಪ್ಟಮ್ಸ್, ಏನು ಲಿವರಲ್ಲಿ ಸಿಂಪ್ಟಮ್ಸ್ ಭಾಳ ಇರ್ತವೆ, ಸಿರೋಸಿಸ್ ಆಫ್ ದಿ ಲಿವರ್ ಅಂತಾರೆ, ಫ್ಯಾಟಿ ಲಿವರ್ ಅಂತಾರೆ, ಹೆಪಟೈಟಿಸ್, ಲಿವರ್ ಸೆಲ್ ಕಾರ್ಸಿನೋಮಾ, ಸೊ ಅಂದರೆ ಕ್ಯಾನ್ಸರ್ ಥರ ಕೂಡ ಬರ್ಬೋದು, ಲಿವರ್ ಫೇಲ್ಯೂರ್ ಅಂತ. ಲಿವರ್ ಫೇಲ್ಯೂರ್ ಇದ್ದಾಗ ಲಿವರ್ ಅಷ್ಟು ಫಂಕ್ಷನ್ ಮಾಡಲ್ಲ, ಸೊ ಆಟೋಮೆಟಿಕಲಿ ಪೇಷಂಟ್ ಹಸುವ ಕಡಿಮೆ ಆಗುತ್ತೆ, ಪೇಷಂಟ್ ಭಾಳ ಲೀನ್ ತೆಳ್ಳಗಾಗ್ಬಿಡ್ತಾರೆ. ಸೊ ಆ್ಯಂಡ್ ಗ್ಯಾಸ್ಟ್ರೈಟಿಸ್, ಗ್ಯಾಸ್ಟ್ರೈಟಿಸ್ ಅಂದರೆ ಭಾಳ ಅನ್ನವಾಹಿಕ ಅಂತ ಇರುತ್ತೆ, ಅದರಲ್ಲಿ ಬಾವು ಬರೋದು, ಅದರಲ್ಲಿ ಇನ್ಫ್ಲಮೇಷನ್ ಬರೋದು, ಆ ಥರ ಬರುತ್ತೆ. ಇನ್ನೊಂದು ಡಿಹೈಡ್ರೇಷನ್ ಜಾಸ್ತಿ ಆಗುತ್ತೆ, ಭಾಳ ಆಲ್ಕೋಹಾಲ್ ಕುಡಿತಾರಲ್ಲ, ಅದರಲ್ಲಿ ಆ್ಯಸಿಡ್ ಕಂಟೆಂಟ್ ಇರ್ಬೋದು, ಆಮ್ಲ ಕ್ಷಾರ ಲಕ್ಷಣಸ್ ಅಂತಾರೆ ಆಯುರ್ವೇದದಲ್ಲಿ. ಸೊ ಅದ್ರ ಬಗ್ಗೆ ಭಾಳ ಡಿಹೈಡ್ರೇಷನ್ ಆಗುತ್ತೆ, ಆ್ಯಂಡ್ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸ್ ಡೆವಲಪ್ ಆಗೋಕ್ಕೆ ಚಾನ್ಸಸ್ ಅಂದ್ರೆ, ಭಾಳ ಆಲ್ಕೋಹಾಲ್ ಕುಡಿಯೋರಿಗೆ ಪ್ರೋಟೀನ್ ಅದೆಲ್ಲ ಅಬ್ಸಾರ್ಬ್ ಆಗಲ್ಲ, ಸೊ ಪ್ರೋಟೀನ್ ಲೂಸ್ ಎಂಟಿರೋಪತಿ ಅಂತಾರೆ, ಪ್ರೋಟೀನ್ ಅದರ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅಬ್ಸಾರ್ಬ್ ಆಗಲ್ಲ. ಸೊ ಅವ್ರನ್ನ ಸೊ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಕೆಳಗಡೆ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ಪ್ಯಾಂಕ್ರಿಯಾಟೈಟಿಸ್, ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಥರ ಇರುತ್ತೆ ಬಾಡಿ ಒಳಗೆ, ಸೊ ಅದು ಕೂಡ ಬಾವು ಬರುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಸ್ಪ್ಲೀನ್ ಡ್ಯಾಮೇಜ್ ಆಗುತ್ತೆ, ಈವನ್ ಗಾಲ್ ಬ್ಲಡರು ಡ್ಯಾಮೇಜ್ ಆಗುತ್ತೆ. ಇದು GIT ಅಷ್ಟೇ, ಇದು ಬಿಟ್ಟು ಮತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ರಿಲೇಟೆಡ್, ಅಂದರೆ ನರಗಳಿರ್ತಾವಲ್ಲ ಅದರಲ್ಲಿ ಭಾಳ ಪೆರಿಫರಲ್ ನ್ಯೂರೋಪತಿ ಅಂದರೆ ಸ್ಪರ್ಶ ಅಷ್ಟು ಗೊತ್ತಾಗಲ್ಲ ಅವ್ರಿಗೆ, ಏನು ಮುಟ್ಟಿದ್ರು ಕೂಡ ಅದು ಬಿಸಿ ಇದೆಯಾ ಅಲ್ಲಿ ತಂಡಿದೆಯಾ ಅಂತ ಗೊತ್ತಾಗಲ್ಲ. ಡೆಲಿರಿಯಂ ಒಂದು ಸ್ಟೇಟ್ ಆಫ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅವ್ರು, ನಾವು ಏನು ಮಾತಾಡಿದ್ರು ಕೂಡ ಕೇಳಿಸ್ಕೊಳಲ್ಲ. ಸೊ ಅಂಡ್ ನೆಕ್ಸ್ಟ್ ಹ್ಯಾಲುಸಿನೇಷನ್ಸ್ ಹೇಳಿದ್ನೆಲ್ಲ, ಏನೋ ಯಾರ ಜೊತೆ ಮಾತಾಡ್ತಾರೆ, ಯಾರೋ ನೋಡ್ತಾರೆ ಆ ಥರ. ಅಂಡ್ ಇಲ್ಯೂಷನ್ಸ್ ಅಂಡ್ ಡೆಲ್ಯೂಷನ್ಸ್ ಎರಡು ಇರ್ತವೆ, ಒಂದು ಫಾಲ್ಸ್ ಬಿಲೀಫ್ ಇರುತ್ತೆ. ಅಂಡ್ ವರ್ನಿಕ್ಸ್ ಕೊಸಾಕಾಫ್ ಸೈಕೋಸಿಸ್ ಅಂತ ಒಂದು ಡಿಸೀಸ್ ಇದೆ. ಭಾಳ ಆಲ್ಕೋಹಾಲ್ ಕುಡಿಯೋರಿಗೆ ವಿಟಮಿನ್ ಬಿ ಒನ್ ಡೆಫಿಷಿಯನ್ಸಿ ಅಂತ ಬರುತ್ತೆ, ಟೈಮಿನ್ ಡೆಫಿಷಿಯನ್ಸಿ, ಅವರು ಟೈಮಿನ್ ತಗೊಳ್ಳಲ್ಲ. ಸೊ ಟೈಮಿನಲ್ಲಿ ಅವ್ರು ಎಷ್ಟು ತಗೊಂಡಿದ್ರು ಟೈಮನ್ನ ಅಬ್ಸರ್ಬ್ ಆಗಲ್ಲ. ಸೊ ಒನ್ ಟೈಪ್ ಆಫ್ ವಿಟಮಿನ್ ಬಿ ಒನ್ ವಿಟಮಿನ್ ಅದು ಡೆಫಿಷಿಯನ್ಸಿ ಆಗುವಾಗ, ಸೊ ಅದು ಭಾಳ ಸಾಕಷ್ಟು ಉಪಯೋಗಗಳಿದ್ದಾವೆ. ಟೈಮಿನ್ ಅದು ಸರಿಯಾಗಿ ತಗೊಳ್ಳಿಲ್ಲ, ಬಾಡಿ ಒಳಗೆ ಸರಿಯಾಗಿ ಜನರೇಟ್ ಆಗ್ತಾ ಇಲ್ಲ ಅಂದ್ರೆ ಅದು ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಬ್ರೈನ್ ಅಲ್ಲಿ ಎನ್ಸೆಫಲೋಪತಿ ಡೆವಲಪ್ ಆಗಿ, ಸೊ ಬ್ರೈನ್ ಅಲ್ಲಿ ನ್ಯೂರೋಲಾಜಿಕಲ್ ಫಂಕ್ಷನ್ಸ್ ಎಲ್ಲ ಡ್ಯಾಮೇಜ್ ಆಗ್ತವೆ. ಸೊ ಅವಾಗಿಂದ ಪೇಷಂಟ್ ಅಬ್ನಾರ್ಮಲಿ ಸೈಕಲಾಜಿಕಲಿ ಹಿ ವಿಲ್ ಬಿ ಲೈಕ್ ಇಲ್ ಅಂಡ್ ಹಿ ವೋಂಟ್ ಬಿಹೇವ್ ನಾರ್ಮಲಿ. ಸೊ ದೋಸ್ ಆರ್ ನೋನ್ ಆಸ್ ಲೈಕ್ ವರ್ನಿಕ್ಸ್ ಕೊರ್ಸಾಕಾಫ್ ಎನ್ಸೆಫಲೋಪತಿ ಅಂತ ಬರ್ತದೆ. ಅಂಡ್ ಡಿಮೆನ್ಷಿಯಾ ನೆಂಪಿರಲ್ಲ, ಅಂಡ್ ಸೂಯಿಸೈಡ್ ಥಾಟ್ಸ್ ಬರ್ತವೆ. ಅಂಡ್ ಸೆರಿಬೆಲ್ಲಮ್ ಅಂತ ಒಂದು ಮೆದುಳಲ್ಲಿ ಒಂದು ಭಾಗ ಇರುತ್ತೆ, ಅದು ಕೋಆರ್ಡಿನೇಷನ್ ಬಗ್ಗೆ ಹೇಳಿದ್ನಲ್ಲ, ಕೋಆರ್ಡಿನೇಷನ್ ಏನ್ ಕೆಲಸ ಮಾಡ್ಬೇಕಂದ್ರೆ ಅದರಲ್ಲಿನೇ ಕೆಲಸ ಆಗತ್ತೆ ಕೋಆರ್ಡಿನೇಷನ್. ಸೊ ಅದನ್ನು ಸರಿಯಾಗಿ ಮಾಡಲ್ಲ. ಇದ್ರ ಜೊತೆ ಎಲ್ಲ ಸ್ಕಿನ್ ಡಿಸೀಸಸ್ ಬರ್ತವೆ. ಮ್ಯಾಕ್ಸಿಮಮ್ ಮೆನಿ ಸಿಂಪ್ಟಮ್ಸ್ ಅದೇ ಲೈಕ್ ಲೈಕ್ ಸೋಷಲಿ ಇಫ್ ಯು ಸಿ ಮೀನ್ಸ್ ಆಕ್ಸಿಡೆಂಟ್ಸು, ಮ್ಯಾರಿಟಲ್ ಡಿಸ್ಟರ್ಬೆನ್ಸಸ್, ಡೈವರ್ಸಿಫೈಂಗ್ ಅಂಡ್ ಡೈವರ್ಸ್ ಗ್ರೂಪ್ ಆಫ್ ಡಿಸಾರ್ಡರ್ಸ್ ಆಸ್ ವೆಲ್ ಎಸ್ ಡೈವರ್ಸ್ ಕೂಡ ಆಗ್ತವೆ. ಅಂಡ್ ಕಣ್ಣಿನ ಬಗ್ಗೆ ಭಾಳ ತೊಂದರೆ ಆಗತ್ತೆ. ಸೊ ಕ್ರಿಮಿನಲ್ ಕೇಸಸ್ ಇವೆಲ್ಲ, ಫೈನಾನ್ಸಿಯಲ್ ಇಶ್ಯೂಸ್ ಎಲ್ಲ ಆಗ್ತವೆ. ಬಟ್ ನಾವು ಇದರಲ್ಲಿ 4 Ds ನೆನಪಿಟ್ಕೋಬೇಕು. 4 Ds ಅಂದರೆ ಡಯೇರಿಯಾ ಆಗತ್ತೆ ಪೇಷಂಟ್ಗೆ. ಸೊ ಕಾಂಪ್ಲಿಕೇಶನ್ಸ್ ತಗುವಾಗ ಡಯೇರಿಯಾ, ಡಿಮೆನ್ಷಿಯಾ ಆ್ಯಂಡ್ ಡರ್ಮಟೈಟಿಸ್ ಸ್ಕಿನ್ ಇಶ್ಯೂಸ್ ಬರ್ತವೆ ಬಿಕಾಸ್ ಆಫ್ ದಿ ಥೈಮಿನ್ ಡೆಫಿಷಿಯನ್ಸಿ ಆಸ್ ವೆಲ್ ಆಸ್ ನಿಯಾಸಿನ್ ಡೆಫಿಷಿಯನ್ಸಿ, ಇವ್ರಿಗೆ ಸ್ಕಿನ್ ಡಿಸೀಸಸ್ ಕೂಡ ಬರ್ತವೆ ಆ್ಯಂಡ್ ಡೆತ್. ಸೊ ಡಯೇರಿಯಾ, ಡಿಮೆನ್ಷಿಯಾ, ಡರ್ಮಟೈಟಿಸ್ ಆಸ್ ವೆಲ್ ಆಸ್ ಅ ಡೆತ್, ದೀಸ್ ಆರ್ ದ 4 Ds ಆಫ್ ಆಲ್ಕೋಹಾಲ್ ಯೂಸ್ ಡಿಸಾರ್ಡರ್ ಕಾಂಪ್ಲಿಕೇಶನ್ಸ್.
0: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈಗ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಇದಕ್ಕೆ ಚಿಕಿತ್ಸೆಗಳು, ಸೌಲಭ್ಯಗಳು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸೊ ನಾವು ಆಯುರ್ವೇದ ಕಾಲೇಜಿಂದ ನಾವು ಏನು ಕೊಡ್ತೀವಿ, ಪೇಷಂಟ್ ಫಸ್ಟ್ ಅಡ್ಮಿಟ್ ಆದಮೇಲೆ ಅವರು ಎಲ್ಲ ಪ್ರಕೃತಿನೇ ಎಸೆಸ್ ಮಾಡ್ತೀವಿ, ಅವರು ಪ್ರಕೃತಿ ವಾತ ಪಿತ್ತ ಕಫ ಪ್ರಕೃತಿ ಅಂತ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ಎಸೆಸ್ ಮಾಡಿ ಸೊ ಅವರು ಯಾವ ಥರ ಟ್ರೀಟ್ಮೆಂಟ್ಗೆ ಸೂಟಬಲ್ ಆಗ್ತಾರೆ ಅಂತ ನೋಡ್ತೀವಿ ಫಸ್ಟ್. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಗ್ಗೆ ಕೂಡ ನಾವು ಒಂದು ಚೆಕ್ ಲಿಸ್ಟ್ ಇರುತ್ತೆ. ಆ್ಯಕ್ಚುಲಿ ಡಯಾಗ್ನೋಸ್ಟಿಕ್ ಟೂಲ್ಸ್ ಇದ್ದಾವೆ, ಬಟ್ ಡಯಾಗ್ನೋಸ್ಟಿಕ್ ಟೂಲ್ಸ್ ಅಂದರೆ LFT ಇರ್ಬೋದು, ಇಲ್ಲಾಂದರೆ ಸಮ್ ಬೇಸಿಂಗ್ ಆನ್ ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ವಿ ಕ್ಯಾನ್ ಗೋ ಫಾರ್ CT scan ಆರ್ MRI scan ಆಫ್ ದಿ ಬ್ರೈನ್ ಆರ್ ಹೋಲ್ ಬಾಡಿ ಸ್ಕ್ಯಾನಿಂಗ್ ಆಸ್ ವೆಲ್ ಆಸ್ ಅದರ್ ಬ್ಲಡ್ ಟೆಸ್ಟ್. ಓಕೆ, ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ಬ್ಲಡ್ ಟೆಸ್ಟ್ ಇವೆಲ್ಲ ನಾವು ಮಾಡ್ತೀವಿ. ಸೊ ಅದ್ರ ಬಗ್ಗೆ ನೋಡಿ ಅದು ಏನೇ ಅದರಲ್ಲಿ ಅಬ್ನಾರ್ಮಾಲಿಟಿ ಇದ್ದಾಗ ಕೂಡ ಅದು ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕಂತ ನಾವು ಯೋಚನೆ ಮಾಡಿ ಅದ್ರ ಪ್ರಕಾರ ಕೊಡ್ತೀವಿ. ಇನ್ನೊಂದು ಆಯುರ್ವೇದದಲ್ಲಿ ಸ್ಪೆಷಲ್ ಆಗಿ ಶೋಧನ ಥೆರಪಿ ಅಂತಿದೆ, ಪಂಚಕರ್ಮ ಥೆರಪಿ. ಸೊ ಫಸ್ಟ್ ಡೈರೆಕ್ಟ್ ಆಗಿ ನಾವು ಪಂಚಕರ್ಮ ಥೆರಪಿಗೆ ಪೇಷಂಟ್ನ ಅಡ್ವೈಸ್ ಮಾಡಲ್ಲ, ಯಾಕಂದರೆ ಪೇಷಂಟ್ ಎಬಿಲಿಟಿ ಒಂದು ಶಕ್ತಿ ಅಂತಾರೆ. ಅವ್ರ ಬಲ ನೋಡಿಕೊಂಡು ಅವ್ರು ಓಕೆ ಸೂಟಬಲ್ ಇದಾರು ಅಂದ್ರೇ ಅವಾಗ ನಾವು ಶೋಧನ ಥೆರಪಿ ಅಡ್ವೈಸ್ ಮಾಡ್ತೀವಿ, ಇಲ್ಲಾಂದ್ರೆ ಫಸ್ಟ್ ಮೆಡಿಸಿನ್ಸ್ ಅಷ್ಟೇ ಕೊಡ್ತೀವಿ. ಅದರಲ್ಲಿ ಮುಖ್ಯವಾಗಿ ದೀಪನ ಪಾಚನ ಮೆಡಿಸಿನ್ಸ್ ಅಂದರೆ ಸ್ವಲ್ಪ ಅವ್ರಿಗೆ ಲಿವರ್ ಡ್ಯಾಮೇಜ್ ಆಗುವಾಗ ಅವ್ರಿಗೆ ಹಸು ಆಗಲ್ಲ, ಸ್ವಲ್ಪ ಹಸು ಆಗಾಕಿ ಫಸ್ಟ್ ಮೆಡಿಸಿನ್ಸ್ ಕೊಡ್ತೀವಿ. ಓಕೆ, ಪೇಷಂಟ್ ಹಂಗರ್ ದಿನ ದಿನ ಅವ್ರದ್ದು ಇಂಪ್ರೂವ್ ಆಗ್ತಾ ಇದೆಯಾ ಅಂದರೆ ಓಕೆ ಸ್ವಲ್ಪ ಪೇಷಂಟ್ ರೆಸ್ಪಾಂಡ್ ಆಗ್ತಾ ಇದ್ದೀರಂತ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಅವ್ರ ಊಟನೂ ಸೇರುತ್ತದೆ, ಸೊ ಸ್ವಲ್ಪ ಶಕ್ತಿ ಬರುತ್ತೆ. ಆಮೇಲೆ ನಾವು ಪಂಚಕರ್ಮ ಪ್ರೊಸೀಜರ್ಲಿ ವಮನ ವಿರೇಚನ ಸಿರೋಧಾರ ಅಂತ ಒಂದು ಪ್ರೊಸೀಜರ್ ಇದೆ. ಆ್ಯಂಡ್ ವಸ್ತಿಕರ್ಮ ಅಂತ ಒಂದು ಪ್ರೊಸೀಜರ್ ಇದೆ, ಪರ್ಟಿಕ್ಯುಲರ್ಲಿ ಯಾಪನ ವಸ್ತಿ ಸ್ವಲ್ಪ ಶಕ್ತಿ ಬರಕ್ಕೆ ಸ್ವಲ್ಪ ಸೌಷ್ಠವಾಗಿ ಇರಕ್ಕೆ ಸೊ ಯಾಪನ ವಸ್ತಿ ಅಂತ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ. ಮೆಡಿಸಿನ್ಸ್ ಕೂಡ ಇರ್ತವೆ. ಮೆಡಿಸಿನ್ಸ್ ಅಂದರೆ ಅದರಲ್ಲಿ ನಾವು ಶ್ರೀಕಂಠ ಅಥವಾ ದ್ರಾಕ್ಷಾರಿಷ್ಟ. ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಆಲ್ಕೋಹಾಲ್ ಮದಾತ್ಯ ಅಂತಾರೆ ಆಯುರ್ವೇದದಲ್ಲಿ. ಸೊ ಟ್ರೀಟ್ಮೆಂಟ್ ಕೂಡ ಮಧ್ಯಾಹ್ನ ಕೊಡ್ರಿ ಅಂತ ಹೇಳ್ತಾರೆ. ಸೊ ಯಾಕಂದರೆ ಮದ್ಯ ಆಯುರ್ವೇದದಲ್ಲಿ ಹೇಳಿದ ಪ್ರಕಾರ ಮದ್ಯ ಸ್ವಲ್ಪ ಕೊಂಡಿದ್ದು ತಗೊಂಡಿದ್ರೆ ಅದು ಅಮೃತನ ಥರ ಕೆಲಸ ಮಾಡ್ತದೆ ಅಂತ ಒಂದು ಇದೆ. ಬಟ್ ಓವರ್ ಡೋಸ್ ಆಲ್ವೇಸ್ ಇಸ್ ಹಾರ್ಮ್ಫುಲ್. ಸೊ ಅದು ಇಂಟಾಕ್ಸಿಕೇಷನ್ ಅಂತ ನಾವು ಹೇಳ್ಬೋದು. ಸೊ ಶ್ರೀಕಂಠಾಸವ, ದ್ರಾಕ್ಷಾರಿಷ್ಟ, ಪಿಪಲ್ಯಾಸವ ಇದ್ರ ಜೊತೆ ಆ್ಯಂಡ್ ಪೇಷಂಟ್ ಯಾವಾಗ ಅಬ್ನಾರ್ಮಲ್ ಬಿಹೇವಿಯರ್ ಲೈಕ್ ಡಿಮೆನ್ಷಿಯಾ ಲೈಕ್ ಡೆಲಿರಿಯಂ ಇದ್ದಾಗ ಸೊ ನಾವು ಯಾವಾಗಲೂ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಅಂದರೆ ಬ್ರಾಹ್ಮಿ ಶಂಖಪುಷ್ಪಿ, ಬ್ರಾಹ್ಮಿ ರಿಲೇಟೆಡ್, ಅಶ್ವಗಂಧ ರಿಲೇಟೆಡ್ ಅಂದರೆ ಕ್ರೇವಿಂಗ್. ಕ್ರೇವಿಂಗ್ ಅಂದರೆ ಪೇಷಂಟ್ ಯಾವಾಗಲೂ ಅದು ತೊಗೋಬೇಕಂತ ಒಂದು ಆಸೆ ಇರುತ್ತೆ. ಬಿಟ್ಟಿದ್ರೂ ಕೂಡ ಆಲೋಚನೆಗಳು ಯಾವಾಗಲೂ ಅದು ಬಗ್ಗೆನೇ ಯೋಚನೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಬ್ರಾಹ್ಮಿ ಘೃತ ಕೊಡ್ತೇವೆ. ಸೊ ಆ್ಯಂಟಿ ಕ್ರೇವಿಂಗ್. ಸೊ ಆದಮೇಲೆ ಪೇಷಂಟ್ ಸ್ವಲ್ಪ ಎಕ್ಸಸಿವ್ ಇರ್ತಾರೆ, ಅಂದರೆ ಎಕ್ಸಸಿವ್ ಎಕ್ಸೈಟ್ಮೆಂಟ್ ಇಲ್ಲಿ ಇರ್ತಾರೆ, ಆವಾಗ ನಾವು ಕಲ್ಯಾಣಕ ಘೃತ ಕೊಡ್ತೀವಿ. ಸೊ ಕೆಲವು ಪೇಷಂಟ್ಸ್ ಕುಡಿತಾರೆ, ಭಾಳ ಕುಡಿತಾರೆ, ಡಿಪ್ರೆಸಿವ್ ಸ್ಟೇಟಲ್ಲಿ ಇರ್ತಾರೆ, ಅವ್ರಿಗೆ ಪಂಚಗವ್ಯ ಘೃತ ಅಂತ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಬೇಸಿಂಗ್ ಆನ್ ದ ಸ್ಟೇಜಸ್ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೀಟ್ಮೆಂಟ್. ಇದು ಒಂದೇ ಅಲ್ಲ, ಆಯುರ್ವೇದದಲ್ಲಿ ದೈವ ವ್ಯಾಪಾರ ಚಿಕಿತ್ಸಾ ಅಂತ ಹೇಳಿದ್ದಾರೆ. ಸೊ ಕೆಲವು ಮಂತ್ರಗಳು ಚಾಂಟಿಂಗ್ ಹೇಳ್ತೀವಿ, ಲೈಕ್ ಮೃತ್ಯುಂಜಯ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ, ಲಲಿತ ಸಹಸ್ರನಾಮ ಪಾರಾಯಣ, ಅಲ್ಲ ರುದ್ರ ಪೂಜಾ, ಈ ಥರ ನಾವು ಪೇಷಂಟ್ಗೆ ಹೇಳ್ಕೊಡ್ತೀವಿ. ಆ್ಯಂಡ್ ಸತ್ವಾವಜಯ ಚಿಕಿತ್ಸೆ ಅಂದರೆ ಒಂದು ಕೌನ್ಸಿಲಿಂಗ್ ಥೆರಪಿ, ಅದರಲ್ಲಿ ಪೇಷಂಟ್ ಜೊತೆ ಮಾತಾಡಿ ಅವ್ರ ಮೇನ್ ಏನು ತ್ರಾಸ ಅಂತ ನಾವು ಕೇಳಿಕೊಂಡು ಅದು ಪ್ರಕಾರ ನಮ್ಮ ಹತ್ರ ಏನೇನು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇರ್ತವೆ, ಅದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರ್ಬೋದು ಆ್ಯಂಡ್ ಕಂಟಿನ್ಯೂಸ್ ಕೌನ್ಸಿಲಿಂಗ್, ಅದರಲ್ಲಿ ಡೈಟ್ ಚೇಂಜಸ್ ಹೆಂಗೆ ಮಾಡ್ಕೋಬೋದು, ಅವ್ರ ಬಿಹೇವಿಯರಲ್ ಅಬ್ನಾರ್ಮಾಲಿಟಿದಾಗ ಅದು ಹೆಂಗೆ ಮಾಡಿಫೈ ಮಾಡ್ಕೋಬೋದು, ಅವ್ರಿಗೆ ಇಷ್ಟ ಏನು ಅಯಿಷ್ಟಸ್ ಏನು, ಅದು ಪ್ರಕಾರ ನಾವು ಪೇಷಂಟ್ಗೆ ಅಡ್ವೈಸ್ ಮಾಡ್ಕೊಂಡು ಸತ್ವಾವಜಯ ಚಿಕಿತ್ಸಾ ಕೌನ್ಸಿಲಿಂಗಲ್ಲಿ ಕೊಡ್ತೀವಿ. ಮೇನ್ ಅವ್ರು ಎಂದು ಯಾಕೋ ಕುಡಿತಾ ಇದ್ರಿ, ಯದಗಿದೆಲ್ಲ ಆಗಿದೆ ಅಂತ ಒಂದು ಕಾರಣ ಫಸ್ಟ್ ನಮ್ಗೆ ಗೊತ್ತಾಗಿದ್ರೆ ಅದು ಪ್ರಕಾರ ನಾವು ಪೇಷಂಟ್ ಮೋಟಿವೇಟ್ ಮಾಡಿ ನೆಕ್ಸ್ಟ್ ಅದು ಬಿಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಬಟ್ ಇದೆಲ್ಲ ಒಂದೇ ದಿನ ಆಗಲ್ಲ, ಒಂದೇ ದಿನ ಬಿಟ್ಟಿದ್ರು ಕೂಡ ಪೇಷಂಟ್ ಮೇಲೆ ಲ್ಯಾಂಡ್ ಅಪ್ ಇನ್ ಟು ದ ವಿತ್ಡ್ರಾಲ್ ಸಿಂಪ್ಟಮ್ಸ್. ಬಟ್ ನಾ ಟೈಮ್ ಪ್ರಕಾರ 1/4 ಅಂತ ಇರ್ತದೆ ಆಯುರ್ವೇದದಲ್ಲಿ, ಹೆಂಗೆ ಬಿಡಬೇಕು ಏನೇನು ಅಬ್ಯೂಸ್ ಅನ್ನೋದು ಅದು ಪ್ರಕಾರ ನಾವು ಪೇಷಂಟ್ ಬಿಡಿಸ್ತೀವಿ.
0: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ, ಎಸ್ಪೆಷಲಿ ಮದ್ಯಪಾನ ಬಳಕೆಯ ಅಸ್ವಸ್ಥತೆ ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಮದ್ಯಪಾನ ಬಳಕೆಯ ಅಸ್ವಸ್ಥತೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟ ಕಾರ್ಯಕ್ರಮದ ಅತಿಥಿ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ ಏವಂ ಮನೋವಿಜ್ಞಾನ ಡಾಕ್ಟರ್ ರಜಿಯಾ ಬೇಗಂ ಅವರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್.
0: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕರಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಶುಭೋದಯ ಪ್ರೀತಿಯ ಸ್ನೇಹಿತರ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ಮೇನು ಧ್ವನಿ ನಾಡಿ ಬಂಜೂರ ಫ್ಯಾಮ್, ಇದು ಕೆ ಎಲ್ ಈ ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ಪೈ, ಆತ್ಮೀಯ ಸ್ನೇಹಿತರ. ಇವತ್ತಿನ ಈ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ, ಇವು ನಮ್ಮವರು, ನಾವು ಪಕ್ಕ ನಿಮ್ಮವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಮಾತನಾಡುವೆ ಅದನ್ನ ಹೇಳ್ತೇನೆ, ಆದ್ರೆ ಅದಕ್ಕಿಂತ ಮುಂಚೆ ಸ್ವಾಗತ, ಸುಸ್ವಾಗತ. ಒಂದೊಳ್ಳೆ ಗೀತೆ ಕೇಳಿ ಮಜಾ ಮಾಡಿ.

ಸುಮಾರಿಗಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ ಆತ್ಮೀಯ ಸ್ನೇಹಿತರ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ನೇಹಿತರೆ, ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ಬರೇ ಹೇಳೋದಲ್ಲ, ಅದನ್ನ ನೀವು ನಿಮ್ಮ ವರ್ತನೆ ಮುಖಾಂತರ ತೋರಿಸ್ಬೇಕು. ಇನ್ನೊಬ್ಬರನ್ನ ಪ್ರೀತಿಸ್ತೀರಾ ಅಂತ ತೋರಿಸ್ಲಿಕ್ಕೆ ನಿಮ್ಮ ವರ್ತನೆಯಲ್ಲಿ ಕೇಳುವುದನ್ನ ಇನ್ಕ್ಲೂಡ್ ಮಾಡಿ. ಎಸ್, ಈಗಿನ ಕಾಲದಲ್ಲಿ ಕೇಳುವುದೇ ಕರೆಕ್ಟ್ ಆಗಿ ಕೇಳುವುದಿಲ್ಲ. ಇನ್ನೊಬ್ಬರು ಯಾರಾದ್ರೂ ನಿಮ್ಮನ್ನ ಜೊತೆ ಮಾತನಾಡ್ತಾರೆ, ನಿಮಗೆ ಅವ್ರ ಪ್ರತಿ ಮರ್ಯಾದೆ ಇದೆ. ಆ ಮರ್ಯಾದೆ ಇದ್ರೆ ಅವ್ರು ಏನ್ ಮಾತಾಡ್ತಾರೆ ಅದನ್ನ ತಡೆಯಲಾರದೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳುವುದು ಪ್ರೀತಿ ತೋರಿಸೋ ಒಂದು ರೂಪ. ನಡೀರಿ, ನನ್ನ ಬಗ್ಗೆ ನಾನು ಹೇಳೋ ಮಾತುವನ್ನ ಎಷ್ಟು ಪ್ರೀತಿಯಿಂದ ಕೇಳ್ತೀರಲ್ರಿ, ಹಾಗೇನೆ ಇನ್ನೊಬ್ಬರನ್ನ ನೀವು ಪ್ರೀತಿಸ್ತೀರಾ ಅಂದ್ರೆ ಅವ್ರು ಹೇಳುವುದನ್ನ ತಡೆಯಲಾರದೆ ಕೇಳಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಾಡನ್ನ ಕೇಳಿ ಮಜಾ ಮಾಡಿ.

0: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31 ಒಳಗೆ ಸ್ವಯಂ ಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

ಅವರೊಂದಿಗೆ ಮಾತನಾಡುವುದು, ಅದು ಕೋಪ ಬೈಗಳ ಇಲ್ಲದೆ. ಎಸ್, ನಾನು ಅವಳು ಏನು ಬೇಕಾದವು ಹೇಳ್ತೇನೆ ಹಿಂಗಿರಬಾರ್ದೆ ಆಟಿಟ್ಯೂಡ್. ವಿಚಾರ ಮಾಡಿ, ನಾವು ನಮ್ಮ ಜೀವನದಲ್ಲಿ ಯಾರೊಂದಿಗೆ ಅತಿ ಹೆಚ್ಚು ಪ್ರೀತಿ ಇರುತ್ತೆ ಅದು ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅವರಿಗೆ ನಾವು ಭಾಳ ಬೈತೇವೆ. ಇಲ್ಲ, ಪ್ರೀತಿಯಿಂದ ಮಾತನಾಡಿ, ಬೈಲಾರದೆ ಮಾತನಾಡಿ, ಇದೇ ನಿಜವಾದ ಪ್ರೀತಿ ತೋರಿಸೋದು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಹಾಡನ್ನ ಕೇಳಿ ಮಜಾ ಮಾಡಿ.

0: ಸೂಪರ್ಟಾದ ಗೀತೆನ ಕೇಳಿದ್ರ, ಎಂಜಾಯ್ ಮಾಡಿದ್ರ, ಆತ್ಮೀಯ ಸ್ನೇಹಿತರೆ ಹೆಂಗ್ ಹೆಂಗ್ ನಾವು ಪ್ರೀತಿಯನ್ನ ತೋರಿಸಬಹುದು ಅಂತ ನಾನು ಇವತ್ತಿನ ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದೇನೆ. ಮಂಜುನಾಥ್ ಪೈ, ನಾನು ನಿಮ್ಮ ಮನೆ ಪಕ್ಕದಲ್ಲಿ ಅಪಾಕ ಪ್ರೀತಿಯ ಹುಡುಗ. ಆತ್ಮೀಯ ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಪ್ರೀತಿಯನ್ನ ಹೇಗೆ ತೋರಿಸಬಹುದು? ಕೊಡುವುದರಿಂದ. ಕೊಡುವುದು ನಾವು ಬಹಳ ವಿಚಾರ ಮಾಡಿ ಇದನ್ನ ಕೊಟ್ರ ನೋಡಿ, ಈಗ ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ಮನೆಯಲ್ಲಿ ಏನಾದರೂ ಒಂದು ವಸ್ತು ಬಂದಿರುತ್ತೆ, ಅದನ್ನು ನೀವು ಹಂಚ್ಕೋಬೇಕು. ಆ ಹಂಚ್ಕೊಳ್ಳುವಾಗ ನೀವು ಏನಾದರೂ ಮುಂದೆಯಿಂದ ಮಾಡಿದ್ರೆ ಉಪಯೋಗ ಇಲ್ಲ. ಪ್ರೀತಿಯಲ್ಲಿ ಕೊಡುವುದು ತುಂಬಾನೇ ಮುಖ್ಯ. ಅದು ಜಿಗುಪ್ಸೆ ಇಲ್ಲದೆ, ವಿಚಾರ ಮಾಡಲಾರದೆ ಕೊಡ್ಕೋತ ಹೋಗಿದ್ರೆ. ಈಗ ಇವತ್ತಿನ ಟಾಸ್ಕ್, ಲೈಫಲ್ಲಿ ಪ್ರೀತಿಯಿಂದ ನೀವು ಏನೇನು ಕೊಟ್ಟಿರಿ ನೋಡೋಣ. ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ 9019904904.
1: ಮದುವೆ ಆಗ ಹುಡುಗಿ ರಂಬೆ ಊರ್ವಶಿ ಮೇನೆಕೆ ತರ ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ ಪಾರು. ಮಕ್ಕದ ಮೇಲೆ ಎಲ್ಲ ಪಾಡಿಸಿದ್ರೆ ಸಾಕು. ಎರಡು ಕಣ್ಣು ಎರಡು ಕಿವಿಯಲ್ಲಿ ಯಾವ್ದಾರ ಒಂದೊಂದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ರೂ ಸಾಕು ಪಾರು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ಯಾವ್ದೇ ಆಂಗಲ್ ಅಲ್ಲಿ ಎಷ್ಟೊತ್ತಿಗೆ ನೋಡಿದ್ರು ಹೆಣ್ತರ ಕಾಣ್ಬೇಕು ಪಾರು. ಆದ್ರೆ ಒಂದು ಪಾರು, ನಾನು ರಾತ್ರಿ 90 ಹೊಡ್ಕೊಂಡು ಮನೆಗೆ ಬಂದಾಗ ಅವಳು ಏನಾನ ಬಾಗಿಲ ಹತ್ರ ನಿಂತ್ಕೊಂಡು ನನ್ನ ಗುರಾಯಿಸಿದ್ರೆ ಬೇಜಾನ್ ಪ್ರಾಬ್ಲಮ್ ಆಯ್ತದೆ ಪಾರು. ಬೇಕಾದ್ರೆ ವಾರಕ್ಕೆ ಒಂದ್ಸತಿ ನನ್ನ ಜೊತೆ ಕೂತ್ಕೊಂಡು ಅವಳು ಬಿಯರ್ ಹೊಡೆದ್ಬಿಡ್ಲಿ ಪಾರು, ಏನು ಪ್ರಾಬ್ಲಮ್ ಇಲ್ಲ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಹಣಕಾಸು ಸೇವೆಗಳ ಇಲಾಖೆ ಭಾರತ ಸರ್ಕಾರ, ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಪಂಚಾಯತ್ಗಳು, ನಗರಸಭೆ, ಪುರಸಭೆ ಹಾಗೂ ಜಿಲ್ಲಾ ಮಟ್ಟದ ಬ್ಯಾಂಕ್ಗಳ ಸಹಯೋಗದಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ. ಪ್ರತಿ ವರ್ಷ ಮೇ 31ಕ್ಕೆ ಮರು ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಪ್ರೀಮಿಯಂ ಮೊತ್ತವನ್ನು ಇಟ್ಟುಕೊಳ್ಳಿ.
2: ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಯಾವುದೇ ಶುಲ್ಕವಿಲ್ಲದೆ ಶೂನ್ಯ ಬ್ಯಾಲೆನ್ಸ್ನಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಖಾತೆ ತೆರೆಯಬಹುದು ಮತ್ತು 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆಯೊಂದಿಗೆ ಉಚಿತ ಡೆಬಿಟ್ ಕಾರ್ಡ್ ಒದಗಿಸಲಾಗುತ್ತದೆ.
1: ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ವಾರ್ಷಿಕ ಕೇವಲ 436 ರೂಪಾಯಿ ಕಂತು ಪಾವತಿಸಿ 2 ಲಕ್ಷ ರೂಪಾಯಿವರೆಗೆ ಜೀವ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18ರಿಂದ 50 ವರ್ಷಗಳು.
2: ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ವಾರ್ಷಿಕ ಕೇವಲ 20 ರೂಪಾಯಿ ಕಂತಿನಲ್ಲಿ 2 ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮಾ ರಕ್ಷಣೆ ಪಡೆಯಲು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಲ್ಲಿ ನೋಂದಣಿ ಮಾಡಬಹುದು. ಅರ್ಹತೆ 18ರಿಂದ 70 ವರ್ಷಗಳು.
1: ಅಟಲ್ ಪಿಂಚಣಿ ಯೋಜನೆ, ತಿಂಗಳಿಗೆ 1,000 ರೂಪಾಯಿನಿಂದ 5,000 ರೂಪಾಯಿವರೆಗೆ ಖಾತರಿಯ ಪಿಂಚಣಿ ಗಳಿಸಲು ಅಟಲ್ ಪಿಂಚಣಿ ಯೋಜನೆಗೆ ಚಂದಾದಾರಿಕೆ ಪಡೆಯಬಹುದು. ಅರ್ಹತೆ 18ರಿಂದ 40 ವರ್ಷಗಳು.
2: ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ, 10 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಷಗಳ ಹಿಂದೆ ತೆರೆಯಲಾದ ಉಳಿತಾಯ ಖಾತೆಗಳಿಗೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಖಾತೆಗಳಿಗೆ ಹಾಗೂ ನಿಷ್ಕ್ರಿಯ ಖಾತೆಗಳಿಗೆ KYC ನವೀಕರಿಸಿ. ಡಿಜಿಟಲ್ ವಂಚನೆಗಳಿಂದ ನಿಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು RBI ಠೇವಣಿಗಳಿಗೆ ವರ್ಗಾಯಿಸಲಾದ ಕ್ಲೇಮ್ ಮಾಡದ ಹಣವನ್ನು ಹೇಗೆ ಪಡೆಯುವುದು ಎಂಬುದನ್ನು ಕುರಿತು ಮಾಹಿತಿ ಪಡೆಯಿರಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್ ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
2: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೇನೆ, ಹೆಂಗಪ್ಪ ಪ್ರೀತಿ ತೋರಿಸಬಹುದು ನಿಮ್ಮ ವರ್ತನೆ ಮುಖಾಂತರ. ಸ್ನೇಹಿತರೆ, ಬಹಳ ಮುಖ್ಯವಾದ ವಿಷಯ ಈಗ ನಾನು ಹೇಳ್ತೇನೆ. ನಂಬಿಕೆ. ಏನ್ ನಿನ್ನನ್ನು ನಾನು ಬಹಳ ಪ್ರೀತಿ ಮಾಡ್ತೇನೆ, ಆದರೆ ನಂಬಿಕೆನೇ ಇರುವುದಿಲ್ಲ. ಸ್ನೇಹಿತರೆ, ನಂಬಿಕೆ ಅನ್ನೋದು ಪರಿಸ್ಥಿತಿ ತಕ್ಕಂತೆ ಬರಬೇಕು ಲೈಫಲ್ಲಿ. ಆ ನಂಬಿಕೆ ಅನ್ನೋದು ಒಂದು ಪರೀಕ್ಷೆ ಯಾವಾಗುತ್ತೆ, ಪರಿಸ್ಥಿತಿಯಲ್ಲಿ. ಯಾ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಪರಿಸ್ಥಿತಿ ಬರುತ್ತೆ, ಎಲ್ಲಿ ನೀವು ನಂಬಿಕೆ ತೋರಿಸಬೇಕು ನಿಮ್ಮ ಪ್ರೀತಿಯ ವ್ಯಕ್ತಿಯ ಮೇಲೆ. ಸೊ ನಂಬಿ, ಡೌಟ್ ಮಾಡಲಾದೆ ನಂಬಿ, ಇದು ನೀವು ಅವರಿಗೆ ತೋರಿಸೋ ಪ್ರೀತಿ. ಸೊ ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರಾ, ಎಂಜಾಯ್ ಮಾಡಿದ್ರಾ? ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಸ್ಪೆಷಲ್ ನಿಮ್ಮೊಂದಿಗೆ. ನಾವು ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೈ ಹೆಂಗೆಂಗೆ ಪ್ರೀತಿಯನ್ನು ತೋರಿಸ್ಬೋದು ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿದೆ, ಈಗ ಮುಂದೆ ಹೋಗೋಣ ಉತ್ತರವನ್ನು ಕೊಡೋದು. ಆತ್ಮೀಯ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಉತ್ತರ ಕೊಡೋದು ಒಂತರಹ ಆರ್ಗ್ಯೂ ಮಾಡಿದಂಗೆ ಆಗಿದೆ. ಉತ್ತರದ ಮುಖಾಂತರ ನೀವು ಬರೇ ಉತ್ತರ ಕೊಡ್ತಾ ಇಲ್ಲ, ಅವರಿಗೆ ಬರಬ್ಬರ ಉತ್ತರ ಕೊಡೋಕತ್ತಿರ್ರಿ. ಕೆಲವೊಬ್ರು ಉತ್ತರ ಕೊಡೋ ಮುಖಾಂತರ ಕೋಪವನ್ನು ವ್ಯಕ್ತಪಡಿಸ್ತಾರೆ. ಪ್ರೀತಿಯುತ ಜನರೊಂದಿಗೆ ಹಿಂಗ್ ಮಾಡಕ್ ಹೋಗ್ಬೇಡಿ. ಲೈಫಲ್ಲಿ ಇದು ನಾವು ಅತಿ ಹೆಚ್ಚು ತಂದೆ ತಾಯಿಯವರೊಂದಿಗೆ ಮಾಡ್ತೇವೆ. ಅವರೇನೇನೋ ಹೇಳ್ತಾರೆ, ಅದನ್ನು ನಾವು ಚೆನ್ನಾಗಿ ಕೇಳಿಕೊಂಡು ಉತ್ತರದ ಮುಖಾಂತರ ಕೋಪ ತೋರಿಸ್ತೇವೆ. ಕೋಪ ತೋರಿಸಿ ಮನೆಯಿಂದ ಆಚೆ ಹೋದಾಗ ತಂದೆ ತಾಯಿಗೆ ಅರಿವಾಗುತ್ತೆ, ಈ ಮಗು ಉತ್ತರ ಕೊಡಲಿಲ್ಲ, ಕೋಪ ತೋರಿಸಿದಾನೆ. ಸೊ ಉತ್ತರ ಕೊಡಿ ಪ್ರೀತಿಯಿಂದ, ಕೋಪ ತೋರಿಸ್ಲಿಕ್ಕೆ ಹೋಗಬೇಡಿ. ಅದೇ ಈಗಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಪ್ರೀತಿಯನ್ನು ಹೆಂಗೆಂಗೆ ತೋರಿಸ್ಬೋದು ಕಾರ್ಯಕ್ರಮ ನಿಮ್ಮೊಂದಿಗೆ. ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಸ್ಪೆಷಲ್ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ. ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಹೇಳ್ತಾ ಇದ್ದೇನೆ. ಹೆಂಗ್ ಹೆಂಗ್ ನಾವು ಪ್ರೀತಿಯನ್ನ ವ್ಯಕ್ತಪಡಿಸಬಹುದು? ಸೊ ಸ್ನೇಹಿತರೆ, ಮುಂದೆ ಹೋಗೋಣ ಹಂಚ್ಕೊಳ್ಳೋದು. ಲೈಫ್ ಅಲ್ಲಿ ಹಂಚೋದು ಬಹಳ ಬಹಳ, ಈಗ ವೈಯಕ್ತಿಕವಾಗಿ ಹೇಳೇನ್ರಿ, ನಮ್ ದೊಡ್ಡಣ್ಣ ಜೊತೆ ನನಗೆ ಜಗಳ ಅಂದ್ರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಹೆಚ್ಚಿರುವುದಿಲ್ಲ. ಆದ್ರೆ ಊಟ ಆಹಾರ ಅಲ್ಲಿ ಅತಿ ಹೆಚ್ಚು ನಮಗೆ ಜಗಳ ಅಲ್ಲೇ ಆಗುದು. ಹಂಚ್ಕೊಳ್ಳೋದು ಅಭ್ಯಾಸನೇ ಇಲ್ಲ ನನಗೆ. ಏನಾದ್ರೂ ತಗೊಂಡು ಬಂದ್ರೆ ಪಟ್ ಅಂತ ತಿನ್ನೋಣ, ಬೇರೆದವ್ರಿಗೆ ಕೊಡೋದು ಬೇಡ. ಆಮೇಲೆ ಒಂದಿನ ನನಗೆ ಗೊತ್ತಾಯ್ತು ಹಂಚ್ಕೊಳ್ಳೋ ಒಂದು ಖುಷಿ. ಏಕೆಂದ್ರೆ ಬಾಲ್ಯದಲ್ಲಿ ನನ್ನ ಸ್ನೇಹಿತರು ಅವರು ರೊಟ್ಟಿ ಬಾಜಿ ತರ್ತಿದ್ರು, ನಾವು ಅನ್ನ ಸಾರು ಒಯ್ತಿದ್ವಿ, ಹಂಚ್ಕೋತಿದ್ವಿ. ಹಂಚ್ಕೊಳ್ಳುವಾಗ ಸಿಗೋ ಖುಷಿ ಸ್ನೇಹಿತರೆ, ಇದು ಬರೀ ಆಹಾರಕ್ಕೆ ಸೀಮಿತವಾಗಲ್ಲ. ವಿಚಾರ ಮಾಡಿ, ನಮ್ಮ ಜೀವನದಲ್ಲಿ ನಾವು ನಮ್ಮ ಕಷ್ಟ ಸುಖವನ್ನು ಹಂಚ್ಕೊಂಡ್ರೆ ಎಷ್ಟು ಎಷ್ಟು ಉತ್ತಮ. ಎಷ್ಟೋ ಹಿರಿಯರು ಎಷ್ಟೋ ಪುಸ್ತಕದಲ್ಲಿ ಹೇಳಿದ್ದಾರೆ, ಕಷ್ಟವನ್ನು ಹಂಚ್ಕೊಳ್ಳಿ, ಎಸ್ ಅದು ಕಮ್ಮಿ ಆಗುತ್ತೆ. ದುಃಖವನ್ನ ಹಂಚ್ಕೊಂಡ್ರೆ ಕಮ್ಮಿ ಆಗುತ್ತೆ, ಸುಖವನ್ನ ಹಂಚ್ಕೊಂಡ್ರೆ ಅದು ಡಬಲ್ ಆಗುತ್ತೆ. ನೋಡ್ರಿಪ್ಪೋ ನೋಡ್ರಿ, ಯಾವ ಬ್ಯಾಂಕ್ನಾಗೂ ಸಿಗಂಗಿಲ್ಲ ಇಂಥ ಇಂಟ್ರೆಸ್ಟು. ಸೊ ವಿಚಾರ ಮಾಡಿ, ಕಷ್ಟವನ್ನ ಹಂಚ್ಕೊಂಡು ಕಷ್ಟ ಕಮ್ಮಿ ಮಾಡ್ಕೊಳ್ಳಿ, ಕಷ್ಟ ಕಮ್ಮಿ ಮಾಡ್ಕೊಳ್ಳಿ. ದುಃಖವನ್ನ ಹಂಚ್ಕೊಂಡು ದುಃಖ ಕಡಿಮೆ ಮಾಡ್ಕೊಳ್ಳ್ರಿ, ಸುಖವನ್ನ ಹಂಚ್ಕೊಂಡು ಸುಖ ಡಬಲ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಹಾಡನ್ನ ಕೇಳಿ ಮಜಾ ಮಾಡಿ.

0: ಚರಂಗಿ ಹೂವುಗಳು.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
2: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವಿ.

ವೇನುದನಿ 90.4 FM KLEKNSO ಸ್ನೇಹಿತರ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಂಗ್ ಹೆಂಗ್ ನೀವು ಪ್ರೀತಿಯನ್ನ ತೋರಿಸಬಹುದು ಅದನ್ನ ಹೇಳ್ತಾ ಇದ್ದೆ. ನಾನು ಮಂಜುನಾಥ್, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಮುಂದೆ ಹೋಗೋಣ, ಬರ್ತಾ ಇದೆ ಇದು. ಲೈಫ್ ಅಲ್ಲಿ ಯಾರೊಂದಿಗೆ ನೀವು ಪ್ರೀತಿ ಮಾಡ್ತೀರಾ, ಯಾರಿಗೆ ನೀವು ಪ್ರೀತಿ ಮಾಡ್ತೀರಾ, ಅವರೊಂದಿಗೆ ಫುಲ್ ಖುಷಿಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಈಗಿನ ಕಾಲದಲ್ಲಿ ಮದುವೆ ಮಾಡ್ತಾರೆ, ಲವ್ ಮಾಡಿ, ಲವ್ ಮಾಡಾದ ತಕ್ಷಣ, ಮದುವೆ ಆದ ತಕ್ಷಣ ಆ ಲವ್ ಅನ್ನು ಮರಿತಾರೆ. ಹೆಂಗಪ್ಪ ಸ್ನೇಹಿತರೆ, ಇದು ಬಹಳ ಸಹಜವಾಗಿದೆ. ಈಗಿನ ಈಗಿನ ಜೀವನದಲ್ಲಿ ಬಹಳ ಕಾಮನ್ ಆದ ಈ ಒಂದು ಪರಿಸ್ಥಿತಿ ನೀವು ನೋಡಿರ್ತೀರ. ಬಹಳ ಪ್ರೀತಿ ಮಾಡಿ ಕಷ್ಟಪಟ್ಟು ಮದುವೆ ಮಾಡ್ತಾರೆ, ಮದುವೆ ಆದ ಕೂಡಲೇ ಆ ಪ್ರೀತಿನೇ ಮರಿತಾರೆ ಅಂತ ಅವರಿಗೆ ಹೇಳೋದಿಷ್ಟೇ. ಯಾರೊಂದಿಗೆ ನೀವು ಪ್ರೀತಿಯಿಂದ ಇರ್ತೀರಾ ಅವರೊಂದಿಗೆ ಖುಷಿಯಿಂದ ಇರ್ರಿ, ವಿದೌಟ್ ಕಂಪ್ಲೇನಿಂಗ್. ಎಂಜಾಯ್ ವಿದೌಟ್ ಕಂಪ್ಲೇನಿಂಗ್ ನೆನಪಿಟ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಎಸ್, ಹಾಡನ್ನ ಕೇಳಿ ಮಜಾ ಮಾಡಿ.

0: ಸುಕ್ರಿಟಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಸ್ನೇಹಿತರ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಭಿನ್ನ ಭಿನ್ನ ಪ್ರಕಾರದ ರೀತಿಯಿಂದ ನೀವು ಪ್ರೀತಿಸುವೆ ಅಂತ ಹೇಳ್ಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ನನ್ನ ಮಾತು. ಆತ್ಮೀಯ ಸ್ನೇಹಿತರೆ, ಮುಂದೆ ಹೋಗೋಣ.
1: ನಂಬಿಕೆ,
0: ನಂಬಿಕೆ ಇಲ್ಲದ ಪ್ರೀತಿ ಅಲ್ರಿ ಅದು ಪ್ರೀತಿ. ಲೈಫ್ ಅಲ್ಲಿ ನಾವು ಮಾತಿಗೆ ಅಂತ ಹೇಳ್ತೇವೆ, ಐ ಲವ್ ಯು, ನೀನಂದ್ರೆ ನನಗೆ ಪ್ರಾಣ, ಆದ್ರೆ ಅವ್ರ ಮೇಲೆ ನಂಬಿಕೆನೆ ಇಡುವುದಿಲ್ಲ ಸ್ನೇಹಿತರೆ. ಡೌಟೇ ಇಲ್ಲದೆ ನಂಬಿಕೆ ಇಡಿ. ಎಸ್, ನಂಬಿಕೆ ತುಂಬಾನೇ ಮುಖ್ಯ. ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೇನೆ. ನಾವು ಎಲ್ಲಾದರೂ ಪ್ರಯಾಣಕ್ಕೆ ಹೋದ್ವಿ. ಪ್ರಯಾಣಕ್ಕೆ ಹೋದಾಗ ಯಾರಿಗಾದ್ರೂ ನಾವು ಹೇಳಿ ಹೋಗಿರ್ತೇವೆ ಕಿ ಸರ್ ಸ್ವಲ್ಪ ಸಾಮಾನು ನೋಡ್ರಿ, ಅಲ್ಲಿ ನಮ್ಮ ಹುಡುಗ ಇದಾನ್ರಿ, ಆದ್ರೂ ನೀವು ಸಾಮಾನು ನೋಡ್ತಿರಲ್ರಿ, ಯಾಕಂದ್ರೆ ಅವನ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ.
1: ಏ, ಮನ್ಸು ಮುರಿದೋಗ್ತದ್ರಿ, ಯಾಕಂದ್ರೆ ನಾನು ಸಣ್ಣದಾಗಿ ಇದನ್ನು ಅನುಭವಿಸೇನ್ರಿ. ನೋಡೇನ್ರಿ, ನಾವು ಎಲ್ಲರೂ ನಮಗೆ ಎಲ್ಲಾದರೂ ಪ್ರಯಾಣಕ್ಕೆ ಹೋದ್ರೆ
0: ಪ್ರೀತಿಸೋ ನಮ್ಮ ಗುರು ಹಿರಿಯರೇ ನಮ್ಮ ಮೇಲೆ ಡೌಟ್ ಮಾಡ್ತಾರೆ, ಏ ಇವ್ನ ಮೇಲೆ ಬೇಡ, ಏ ನೀವು ಇನ್ನೊಬ್ರು ಎಕ್ಸ್ ವೈ ಜೆಡ್ ಪರ್ಸನ್ಗೆ ಹೇಳೋಗಿರ್ತಾರೆ. ಯಾಕೆ ರೀಸನಿಂಗ್? ಸೊ ಸ್ನೇಹಿತರೆ, ಆವಾಗ ಆಯಿತು ದುಃಖ. ಸೊ ವಿಚಾರ ಮಾಡಿ, ಇಂಥ ಪರಿಸ್ಥಿತಿಯಲ್ಲಿ ಯೋಪ್ಪ ದೇವ್ರ. ಸೊ ನಡೀರಿ ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು ಹಾಡನ್ನು ಕೇಳಿ ಮಜಾ ಮಾಡಿ.

0: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती, सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377, एक्सटेन्शन 1530.
1: Chikodia KLE College of Engineering and Technology, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಕುರಿತು ಅದಗಿದ್ದೇನೆ ಕೇಳ್ತಾ ಎಂಜಾಯ್ ಮಾಡ್ತಾ ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಮಂಜುನಾಥ್ ಪೈ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಂಗೆ ನೀವು ಪ್ರೀತಿಯನ್ನ ವ್ಯಕ್ತಪಡಿಸಬಹುದು, ಪ್ರೀತಿಸಿದೆ ಹೆಂಗಪ್ಪ ಇದನ್ನ ವ್ಯಕ್ತಪಡಿಸಬಹುದು. ಸೊ ಸ್ನೇಹಿತರ ಮುಂದೆ ಹೋಗೋಣ. ಬರ್ತಾ ಇದೆ ಕ್ಷಮೆ. ಲೈಫ್ ಅಲ್ಲಿ ನಾವು ಕ್ಷಮಿಸಬೇಕು ಸ್ನೇಹಿತರೆ. ಯಾವುದೇ ರೀತಿಯ ಪನಿಷ್ಮೆಂಟ್ ಕೊಡಲಾರದೆ ಕ್ಷಮಿಸಬೇಕು. ಅದು ಗೆಳೆತನದಲ್ಲಿ ಇರಲಿ, ಸಂಬಂಧಗಳಲ್ಲಿರಲಿ, ನಿಮ್ಮ ಮದುವೆ ಜೀವನದಲ್ಲಿಯೂ ಇರಲಿ, ಕ್ಷಮಿಸಬೇಕು, ತಗ್ಗಿ ಬಗ್ಗೆ ನಡೆಯಬೇಕು. ಎಸ್, ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಇವತ್ತು ನಾನು ಕ್ಷಮಿಸುತ್ತೇನೆ, ಆದರೆ ಈ ಕ್ಷಮೆ ಮುಂದೆ ಒಂದಿನ ಪನಿಷ್ಮೆಂಟ್ ಆಗಿ ಅವನಿಗೆ ತಕ್ಕ ಶಿಕ್ಷೆ ಕೊಡುತ್ತೇನೆ ಇಂಥವ್ರು ಇರ್ತಾರೆ. ಕ್ಷಮಿಸಿದ್ರಿ ಆ ಏನು ಅವ್ರ ಅಪ್ಪ ಏನು ತಪ್ಪು ಮಾಡಿರ್ತಾರೋ ಅಲ್ಲಿದಲ್ಲೇ ಮರ್ತು ಬಿಡಿ, ಕ್ಷಮಿಸಿ ಮರ್ತು ಬಿಡಿ. ಆ ಕ್ಷಮೆಯನ್ನು ಲೆಕ್ಕಕ್ಕಿಟ್ಕೊಂಡು ಮುಂದೆ ಅಯ್ಯೋ ಅವನಿಗೆ ತಕ್ಕ ಶಿಕ್ಷೆ ಕೊಡುವಾಗ ಹೇಳಿದ್ರು ನಿನಗೆ ಹೋದ ಸಲ ಕ್ಷಮಿಸಿದ್ದೀನಿ, ಈ ಸಲ ಕ್ಷಮಿಸೋದಿಲ್ಲ. ಇದು ಎಂಥ ರೀತಿಯ ಒಂದು ಕ್ಷಮೆ ವಿಚಾರ ಮಾಡಿ, ಹೆಂಗೈತಿ? ಹೆಂಗೆ ನೀವು ಮಾಡಿರ್ತೀರಾ ನನಗೂ ತಿಳಿಸಿ. 9019049094 ಅಂದರೆ ಎಸ್ ಮಂಜುನಾಥ, ನಾವೊಬ್ಬರನ್ನ ಕ್ಷಮಿಸಿದ್ವಿ, ಆದರೆ ಅದು ಲೆಕ್ಕದಲ್ಲಿ ಇಟ್ಕೊಂಡಿದ್ವಿ. ಬೇಡ ಸ್ನೇಹಿತರೆ, ಆ ತಪ್ಪನ್ನು ಮರೀರಿ, ಅವರಿಗೂ ಕ್ಷಮಿಸಿ. ಯಾಕಂದರೆ ಯಾಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು? ಏನಂತೀರಾ? ಇದೇ ನಿಜವಾದ ಪ್ರೀತಿ ವ್ಯಕ್ತಪಡಿಸೋದು. ಹಾಡನ್ನು ಕೇಳಿ ಮಜಾ ಮಾಡಿ.

ಏನಾದಾಗಿದೆ ಅನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ, ಆತ್ಮೀಯ ಸ್ನೇಹಿತರೆ ಹೆಂಗ್ ಹೆಂಗ್ ಪ್ರೀತಿ ಮಾಡಬಹುದು, ಪ್ರೀತಿಯನ್ನ ವ್ಯಕ್ತಪಡಿಸಬಹುದು, ಬರೇ ಬಾಯಿಂದ ಹೇಳೋದು ಐ ಲವ್ ಯು ಅಥವಾ ಗೀತೆ ಹಾಡೋದು ಐ ಲವ್ ಯು ಅಂತ ಹೇಳೋದು ಮಾತ್ರ ಅಲ್ಲ, ಅದನ್ನ ನಿಮ್ಮ ವರ್ತನೆಯಲ್ಲಿ ತೋರಿಸಬೇಕು. ಅದೇ ಇವತ್ತಿನ ಕಾರ್ಯಕ್ರಮದ ಮೇನ್ ಟಾಪಿಕ್ ಆಗಿತ್ತು. ಸೊ ಹೆಂಗನ್ಸಿತ್ತು ಈ ಟಾಪಿಕ್ ನನಗೆ ತಿಳಿಸಿ 9019049904 ಈ ನಂಬರ್ ಮೇಲೆ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ತಿಳಿಸಿ. ಮಂಜುನಾಥ ಥ್ಯಾಂಕ್ ಯು ಸೋ ಮಚ್, ಮಸ್ತಿತ್ತಪ್ಪ ಕಾರ್ಯಕ್ರಮ. ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಎಸ್, ಹೋಗ್ತಾ ಹೋಗ್ತಾ ಹೇಳುದಿಷ್ಟೇ, ಗುರು ಹಿರಿಯರು ಹೇಳಿದ್ದಾರೆ ಇದು 4 ದಿನದ ಜೀವನ. ಮಂಜುನಾಥ್ ಪೈ ಹೇಳ್ತಾನೆ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ, 4 ಜನರನ್ನ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದ. ಇಷ್ಟೇ ಇಷ್ಟೇ ರೀ ಜೀವನ. ಮತ್ತಿನ್ಯಾಕೆ ಮಾಡುತ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರಲಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ನೆನಪಿರಲಿ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ಸ್ನೇಹಿತರೆ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಒಗಸಿ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿಪ್ಪೋ. ಸೊ ಇದು ಕೆಲವೊಬ್ಬರಿಗೆ ಕನಸು. ಹಾಗಿದ್ದಾಗ ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಿಮ್ಮ ಬಹುಮೂಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಜೊತೆಗೆ ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ ಜೆಪಿ ದೊಡ್ಮನಿಯವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.
1: ಮೇಡಮ್ ನಮಸ್ಕಾರ. ಮೇಡಮ್
0: ಸರ್, ಇನ್ನು ತಾವು ಮಹಾಪ್ರಬಂಧ ರಚನೆಗೆ ಆಯ್ದುಕೊಂಡಂತಹ ವಿಷಯ ಕೂಡ ಅಷ್ಟೇ ಒಂದು ವಿಶೇಷವಾಗಿತ್ತು, ಅಂದ್ರೆ ಶರಣರ ಕುರಿತು ಕಾದಂಬರಿಗಳು. ಮೊದಲ ಬಾರಿಗೆ ಅನ್ಸುತ್ತೆ ಸರ್, ಇದು ಶರಣರ ಕುರಿತ ಒಂದು ಕನ್ನಡ ಕಾದಂಬರಿಗಳನ್ನ ಪ್ರತ್ಯೇಕವಾಗಿ ಒಂದು ನೋಡಿ ಅದರ ಬಗ್ಗೆ ಯೋಚಿಸಿದ್ದು, ಹಾಗೇನೆ ಅದನ್ನ ಒಂದು ಸಂಶೋಧನಾ ಕ್ಷೇತ್ರಕ್ಕೆ ತಂದದ್ದು ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್.
1: ಈಗ ವಚನ ಸಾಹಿತ್ಯ ಅಂತೂ ಪ್ರಾರಂಭದಿಂದ ನನಗೆ ಅದು ಒಂದು ರೀತಿ ದಟ್ಟವಾದಂತ ಒಂದು ಪ್ರಭಾವ ಬೀರಿತ್ತು ಮೇಡಮ್. ಅಂದ್ರೆ ಅವರಲ್ಲಿ ಹಂಗೆ ಒಂದು ಮಾನವೀಯ ಪ್ರಜ್ಞೆ, ಆಮೇಲೆ ಸಮಾನತೆ, ಸ್ತ್ರೀ ಪುರುಷ ಭೇದ ಭಾವ ಇರಲಾರ್ದಂಥ ಸಮಾನತೆ, ಜಾತಿಯತೆ ಇರಲಾರ್ದಂಥ ಸಮಾನತೆ, ಆಮೇಲೆ ಲಿಂಗ ವ್ಯವಸ್ಥೆ ಅದನ್ನು ತೆಗೆದುಹಾಕಿದ್ದು, ಇವೆಲ್ಲ ಆರ್ಥಿಕ ದೃಷ್ಟಿಕೋನ, ಇವೆಲ್ಲ ಒಂದು ರೀತಿ ಹೊಸ ದೃಷ್ಟಿಕೋನ ನಾನು ಆ ವಚನ ಸಾಹಿತ್ಯದಿಂದ ಕಲಿತದ್ದು, ಕರಗತ ಮಾಡಿಕೊಂಡದ್ದು. ಆಮೇಲೆ ಎಮ್ ಎ ಮುಗಿದ ಮೇಲೆ ಪಿ ಎಚ್ ಡಿ ಮಾಡಬೇಕು, ಯಾಕಂದ್ರೆ ಮುಂದೆ ಕೆಲಸ ಇಲ್ಲಲ್ಲ, ಏನು ಮಾಡೋದು, ಪಿ ಎಚ್ ಡಿ ಏನು ತುಂಬ ಮನೆಗೆ ಹೋಗ್ಬೇಕಪ್ಪ. ಈಗ ಮನೆಗೆ ಹೋದ್ರೆ ಏನಾಗುತ್ತೆ, ಹತ್ತರೊಳಗೆ ಹನ್ನೊಂದಾಗಿ ಅಲ್ಲೇ ಓಣಿ ಒಳಗೆ ಕೂಟ್ರದಾಕೈತಿ, ಮತ್ತೆ ಏನಾದರೂ ಕೆಟ್ಟ ಹೋದ್ರೆ ಏನು ಮಾಡೋದು, ಎಲ್ಲ ಒಂದು ಕೆಲಸಗೋ ಇಲ್ಲೇ ಧಾರವಾಡದಲ್ಲೇನೇ ಇರಬೇಕಲ್ಲ, ಅದಕ್ಕೆ ಏನು ಮಾಡೋದು, ಸಂಶೋಧನೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಸಂಶೋಧನೆ ಮಾಡೋ ಹೊತ್ತಿನಾಗ ನಮಗೆ ಎಸ್ ಪಿ ಪಾಟೀಲ್ ಸರ್ ಅಂತ ಹೇಳಿದ್ರು, ಅವ್ರನ್ನ ಹೋಗಿ ಕೇಳಿದೆ. ಕೇಳಿದ್ಮೇಲೆ ಅವ್ರು ಏನಂದ್ರು, ಅವ್ರು ಸಾಕಷ್ಟು ಸಲ ಓಡಿಸಾಡಿ ಇವ ಹುಡುಗ ಸರಿ ಅದಾನಿಲ್ಲೋ, ಗಟ್ಟಿಯಾಗಿ ಕುಂತು ಕೆಲಸ ಮಾಡ್ತಾನಿಲ್ಲೋ ಅಂಥೇಳಿ ಅವ್ರಿಗೆ ಅಂದ್ರೆ ಪರೀಕ್ಷೆ ಮಾಡಲಿಕ್ಕೆ, ಹಿಂದ್ ಬಾ ನಾಳೆ ಬಾ, ಹಿಂದ್ ಬಾ ನಾಳೆ ಬಾ ಅಂತೇಳಿ ನಾನು ಬಿಡಲಾರ್ದೆ ಅವ್ರನ್ನ ಬೆನ್ನು ಬಿದ್ದು ಹೋಗಿ ಅವ್ರು ಇಲ್ಲ ಈ ಹುಡುಗ ಮಾಡ್ತಂತ ಅವ್ರಿಗೆ ಯಾವ ವಿಶ್ವಾಸ ಬಂತಲ್ಲ ಅವಾಗ ಗೈಡ್ ಆಗಲಿಕ್ಕೆ ಒಪ್ಕೊಂಡ್ರು ಅವರು. ಪ್ರಾರಂಭ ಒಳಗೆ ಚದುರಂಗರ ಬದುಕು ಮತ್ತು ಬರಹ ಕಾದಂಬರಿಕಾರರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆಮೇಲೆ ಒಂದು 2-3 ತಿಂಗಳು ಅದನ್ನು ಬರೆದೆ ನಾನು. ಆಮೇಲೆ ಗುರುತಾಯಿತು ಮೈಸೂರದವ್ರು ಯಾರೋ ಒಬ್ಬರು ಆ ವಿಷಯ ತಗೊಂಡು ಪಿ ಎಚ್ ಡಿ ಮಾಡತ್ತಾರೆ ಈಗಾಗಲೇ ಅಂತೇಳಿ ಅದನ್ನು ಬಿಟ್ಟುಬಿಟ್ಟೆ. ಗೈಡಿಗೆ ಗುರುತಾಯಿತು ಇಲ್ಲ ಅದನ್ನು ಬಿಡಬೇಕಾಗೈತೆ ಅಂದ್ರೆ ಬಿಟ್ಟುಬಿಟ್ಟೆ. ಬಿಟ್ಟುಬಿಟ್ಟಾಗ ಏನು ಮಾಡೋದು, ಆಮೇಲೆ ಕಲಬುರ್ಗಿ ಸರ್ ಹತ್ರ ಹೋದೆ, ಸರ್ ಹಿಂಗಾಯ್ತು ಅಂತೇಳಿ. ಮತ್ತು ನಮಗೆ ರಾಜರು ಸರ್ ಅಂತರ ಇದ್ರು, ಅವ್ರ ಹತ್ರ ಹೋದೆ ಹಿಂಗಾಗೈತೆ ಅಂತೇಳಿ. ಆಮೇಲೆ ಪಾಟೀಲ್ ಸರ್ ಅವರು ಎಲ್ಲರೂ ಕೂಡ್ಕೊಂಡು ಏನು ಮಾಡಿದ್ವಿ, ಇಲ್ಲ ನೀನು ಬಸವನವ್ರು ಕುರಿತು ಕಾದಂಬರಿಗಳದಾವ ಅದನ್ನ ನೀನು ಅಧ್ಯಯನ ಮಾಡು ಅಂತಂದರು. ಆಮೇಲೆ ಕಲಬುರ್ಗಿ ಸರ್ ರಾಜರು ಸರ್ ಏನಂದ್ರು, ಬರೀ ಬಸವನಟ್ಟ ಯಾಕೆ ಮಾಡ್ತಿ, ಕಡಿಮೆ ಹಾಕವಲ್ಲ, ಎಲ್ಲ ಶರಣರ ಕುರಿತ ನೀನು ಅಧ್ಯಯನ ಮಾಡು, ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂತೇಳಿ ಮಾಡು ಅಂತಂದರು. ಆಯಿತು ಅಂಥೇಳಿ ನಾನು ಹೆಸರನ್ನು ಟೈಟಲನ್ನು ಚೇಂಜ್ ಮಾಡಿಕೊಂಡು ಚದುರಂಗರ ವಿಷಯ ಬಿಟ್ಟುಬಿಟ್ಟು ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂಥೇಳಿ ತಗೊಂಡೆ. ಅಧ್ಯಯನ ಮಾಡ್ತಾ ಹೋದಾಗ ಅವಾಗ ಅರ್ಥ ಆಯ್ತು ನಮಗೆ ಕಾದಂಬರಿ ಅಂದರೆ ಏನು. ಕಾದಂಬರಿ ಅಂತಂದರೆ ಫಿಕ್ಷನ್, ಕಲ್ಪನೆ. ಎಲ್ಲೋ ಒಬ್ಬ ವ್ಯಕ್ತಿ ಕುಂತು ತನಗೆ ಏನು ಕಲ್ಪನೆ ಮಾಡ್ಕೊಂಡು ಬರೆಯೋದು. ಆವಾಗ ಕಾದಂಬರಿ ಯಾವಾಗ ಹುಟ್ಟಿತಲ್ಲ, ಪ್ರಾರಂಭದೊಳಗೆ ಕಾದಂಬರಿ ಓದೋದನ್ನು, ಕಾದಂಬರಿ ಅಂದರೆ ನಮ್ಮ ಒಂದು ಅಶ್ಲೀಲ ಸಾಹಿತ್ಯಪ ಅನ್ನೋ ಅರ್ಥ ಬಂದುಬಿಟ್ಟಿತ್ತು. ಅದಕ್ಕೆ ಕಾದಂಬರಿ ಹೆಂಗೆ ಓದ್ತಿದ್ರು ಅಂತಂದ್ರೆ ಕದ್ದು ಮುಚ್ಚಿ ಕಾದಂಬರಿ ಓದ್ತಿದ್ರು ಪ್ರಾರಂಭದ ಕಾಲದಲ್ಲಿ. ಅಂತಹ ಸಂದರ್ಭ ಒಳಗೆ ಈ ಕಲ್ಪನೆ ಕಾದಂಬರಿ ಮತ್ತು ಈಗ ಸಾಹಿತ್ಯ ಪ್ರಕಾರನೇ ಕಲ್ಪನೆ ಐತಿ. ಆದರೆ ಶರಣರು ಏನದಾರ, ನಿಜವಾಗಿ ಆದ ಹೋದಂಥ ಶರಣರು, ಬದುಕಿದಂಥ ಶರಣರು ಇವರು. ಇತಿಹಾಸ ಇದು, ಕಲ್ಪನೆ ಅಲ್ಲ, ಇತಿಹಾಸ ಇದು. ಈ ಇತಿಹಾಸ ಇದ್ದುದು ಕಲ್ಪನೆ ಒಳಗೆ ಹೆಂಗೆ ಬಂತು, ಕಲ್ಪನೆಯನ್ನ ಯಾವ ರೀತಿಯಾಗಿ ತಂದ್ರಿ ಇವರು ಅಂತ ನಾನು ಆಲೋಚನೆ ಮಾಡಾಕತ್ತೆ. ಆಲೋಚನೆ ಮಾಡೋದ್ನ ಹೊರಗಿನ ಸಮಾಜ ಬಸವನನ್ನ ಯಾವ ರೀತಿ ನೋಡಾಕತ್ತಾರ, ಅಲ್ಲಂಪ್ರಭು ಅಕ್ಕಮಹಾದೇವಿನ ಯಾವ ರೀತಿ ನೋಡತ್ತಾರ, ಅಂದ್ರೆ ಪವಾಡ ಪುರುಷರನ್ನಾಗಿನ ನೋಡಾಕತ್ತಾರಲ್ಲ ಇವರು. ಬಸವನ ಹೆಸರಲ್ಲಿ ಎಷ್ಟೋ ಗುಡಿಗಳು ತಯಾರಾಗ್ಯಾವ, ಅಕ್ಕಮಹಾದೇವಿ ಹೆಸರಲ್ಲೇ ಗುಡಿಗಳು ತಯಾರಾಗ್ಯಾವ, ಅವರು ದೇವ್ರ ಗುಡಿ ಕಟ್ಟ ಅಂತ ಹೇಳಿದ್ರಿ ಏನು, ಅವ್ರ ದೇವ್ರಾದ್ರೆ ಏನು, ಹಿಂಗೆ ಆಲೋಚನೆ ಮಾಡಿದಾಗ ನಮಗೇನಾಯ್ತು, ಇತಿಹಾಸ ಇದ್ದದ್ದು ಏನಾಗೈತಿ, ಒಂದು ಪುರಾಣ ಆಗಿಬಿಟ್ಟೈತಿ. ಪುರಾಣಕಾರರು ಬಸವನನ್ನ ಪುರಾಣ ಬರೆದ್ಬಿಟ್ರು, ಅಕ್ಕಮಾದಿ ಬಗ್ಗೆ ಪುರಾಣ ಬರೆದ್ರು, ಅಲ್ಲಂಪುರಂ ಬಗ್ಗೆ ಪುರಾಣ ಬರೆದ್ರು. ಪುರಾಣಗಳು ಆದಾಗ ಪೌರಾಣಿಕ ವ್ಯಕ್ತಿಗಳಾಗಿ ಈ ಪ್ರಪಂಚದಿಂದ ಅವ್ರು ದೂರ ಆಗಿಬಿಟ್ರಲ್ಲ, ಆಧುನಿಕ ಪ್ರಪಂಚದವ್ರು ದೂರ ಆಗಿಬಿಟ್ಟಾರಲ್ಲ, ಅದಕ್ಕೆ ಇವ್ರನ್ನ ತಿರುಗಿ ಮತ್ತೆ ಹೆಂಗೆ ತರೋದು ಸಮಾಜ ಒಳಗೆ. ಹೌದಪ್ಪ, ಇವತ್ತಿನ ಸಮಾಜಕ್ಕೆ ಬಸವನ್ ಹೇಳಿದ್ದು ಸೂಕ್ತವಾಗೈತಿ, ಅರ್ಥ ಮಾಡ್ಕೋಬೇಕು ನಾವು. ಬಸವನ್ ಹೇಳಿದ ದಾರಿ ಒಳಗೆ ನಾವು ನಡೆದಿವತ್ತಂದ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಾವ, ಎಲ್ಲರೂ ಸಮಾನದಿಂದ ಬದುಕಬಹುದಲ್ಲ, ಸ್ವರ್ಗ ನರಕ ಬೇರೆ ಇಲ್ಲಪ್ಪ, ಅದ್ರ ಬಗ್ಗೆ ಆಸೆ ಬಿಟ್ಟುಬಿಡ್ರಿ, ಬರೇ ಸ್ವರ್ಗದ ಆಸೆ ಇಟ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಳ್ಳೋದು. ಬಸವನ್ ಹಂಗೆ ಹೇಳಿಲ್ಲ, ಸ್ವರ್ಗ ನರಕ ಎಲ್ಲ ಇಲ್ಲೇ ಅದಾವ ಅಂತ ಹೇಳಿದವರು. ಆದ್ರೆ ನಾವು ತದ್ವಿರುದ್ಧವಾಗಿ ನಡೆಯಾಗುತ್ತಿದೀವಲ್ಲ ಅಂಥೇಳಿ ಹಿಂಗೆಲ್ಲ ಯಾಕಾಯ್ತಿದ್ದು ಅಂತ ಅಂದಾಗ ನಾವೇನ್ ಮಾಡಿದ್ವಿ, ಬಸವನ ಕುರಿತು ಪುರಾಣಕಾರ ಏನು ಹೇಳಿದರು, ಆಮೇಲೆ ಪುರಾಣಕಾರರು ಕಾವ್ಯಗಳನ್ನು ಬರೆದ್ರು, ಅವರೆಲ್ಲ ಬರೀ ಕಾಲ್ಪನಿಕ ವ್ಯಕ್ತಿಗಳಂತೇಳಿನ ಬರೀ ಸ್ವರ್ಗದಿಂದನೇ ಕೆಳಗೆ ಇಳಿಸಿಬಿಟ್ರು. ಬಸವನ ಸ್ವರ್ಗದಿಂದನೇ ಕೆಳಗೆ ಬಂದಾನ, ಇಲ್ಲಿ ಏನೋ ಕೆಲಸ ಮಾಡ್ತಾನೆ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಅಕ್ಕಮಾದೇವನು ಹಂಗೆ ಅಲ್ಲೇನೋ ತಪ್ಪು ಮಾಡ್ಯಾಳ, ಆಕೆ ಭೂಮಿಗೆ ಬಂದಾಳ, ಮತ್ತೆ ಅದನ್ನು ಸರಿಪಡಿಸ್ತಾಳ, ಸರಿಪಡಿಸಿ ಮತ್ತೆ ಆಕೆ ಏನು ಮಾಡ್ತಾಳ, ಪಾಪ ಪರಿಹಾರ ಮಾಡ್ಕೊಂಡು ಅಲ್ಲಿ ಪಾಪ ಮಾಡ್ಯಾಳ, ಇಲ್ಲಿ ಬಂದು ಪಾಪ ಪರಿಹಾರ ಮಾಡ್ಕೊಳ್ತಾಳ, ಮತ್ತೆ ಆಕೆ ಸ್ವರ್ಗಕ್ಕೆ ಹೋಗ್ತಾಳ. ಹಿಂಗೆ ಹೇಳೋದು ಬೇಡ, ವಾಸ್ತವವಾಗಿ ಹೇಳೋ, ನಾವು ಬಸವನ್ನ ಸ್ವರ್ಗದಿಂದ ಇಳಿದಿಲ್ಲ, ನಮ್ಮ ನಿಮ್ಮಂಗ ಇಲ್ಲೇ ಹುಟ್ಟಾನ, ಅಕ್ಕಬಾದಿನೂ ಇಲ್ಲೇ ಹುಟ್ಟಾಳ, ಅವ್ರು ಮನುಷ್ಯದಿಂದ ಮಹಾಮಾನವರಾದವರು, ಇದು ನಾವು ಈ ಕಾದಂಬರಿ ಒಳಗೆ ತೋರಿಸ್ಬೇಕು ಅಂತ ಆಲೋಚನೆ ಮಾಡಿ ಏನ್ ಮಾಡಿದೀವಿ, ಈ ಪುರಾಣ ಒಳಗ ಮತ್ತ ಈ ಕಾವ್ಯದೊಳಗ ಹೆಂಗೈತಿ ಅದನ್ನ, ಮತ್ತ ಈ ಶಾಸನಗಳು ಸತ್ಯ ಹೇಳ್ತಾವ, ಆ ಶಾಸನ ಮತ್ತ ಆಧುನಿಕ ಸಂಶೋಧಕರು ಬಸವನನ್ನ ಯಾವ ರೀತಿ ಕಟ್ಟಿಕೊಟ್ಟಿದ್ದೀನಿ ಎಲ್ಲ ಇಟ್ಕೊಂಡು ಬಸವನ ಚರಿತ್ರೆ ಯಾವ ರೀತಿ ಕಟ್ಟಿಕೊಟ್ರು ಅನ್ನೋದು ಒಂದು ಕಡೆಗೆ, ನಿಜವಾದ ಒಂದು ಚರಿತ್ರೆ ಯಾವ ರೀತಿ ಐತಿ. ಇನ್ನು ಕಾದಂಬರಿ ಒಳಗೆ ಹೆಂಗ್ ಮಾಡಿದ್ರು, ಇವರು ಕಾಲ್ಪನಿಕ ವ್ಯಕ್ತಿನ ಚಿತ್ರಣ ಮಾಡ್ಯಾರೋ, ಕಾಲ್ಪನಿಕ ವ್ಯಕ್ತಿನ ಅತಂದ್ರ ಪುರಾಣ ವ್ಯಕ್ತಿನ ಅತಂದ್ರ ಪುರಾಣಗಳದಾವಲ್ಲ ಈಗಾಗಲೇ ಕಾವ್ಯಗಳದಾವಲ್ಲ ಮತ್ತೆ ಇವ್ರು ಯಾಕೆ ಬರಿಬೇಕು, ಯಾಕ ಅಂತೇಳಿ ನಾವು ಆಲೋಚನೆ ಮಾಡಿದಾಗ ಇವರು ಇತಿಹಾಸಕ್ಕೆ ಎಷ್ಟು ಬದ್ಧದಾರ, ಚರಿತ್ರೆಗೆ ಎಷ್ಟು ಬದ್ಧದಾರ, ಮತ್ತು ಕಲ್ಪನೆ ಅಂತಕ್ಕಂಥ ಕಾದಂಬರಿಗೆ ಎಷ್ಟು ಬದ್ಧದಾರ, ಇದನ್ನ ನಾವು ಏನ್ ಮಾಡಿದ್ವಿ, ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದೆ. ಅಂದ್ರೆ ಇತಿಹಾಸ ಐತಿಹಾಸಿಕ ಭಂಗ ಬರಲಾರ್ದಂಗ ಪುರಾಣ ವ್ಯಕ್ತಿ ಅಲ್ಲ, ಚಾರಿತ್ರಿಕ ವ್ಯಕ್ತಿ ಅಂತ ತೋರಿಸ್ಬೇಕು. ಮತ್ತೆ ಈ ಚಾರಿತ್ರಿಕ ವ್ಯಕ್ತಿ ಬಸವನ ಬಗ್ಗೆ ಇಡೀ ಎಲ್ಲ ನಮ್ಗೆ ಚರಿತ್ರೆ ಸಿಗುವುದಿಲ್ಲ, ಆತನ ತಂದೆ ತಾಯಿ ಹೆಸರಿನ ಬಗ್ಗೆ ಸಿಗೋದಿಲ್ಲ, ಅಕ್ಕಮಾದೇವಿ ತಂದೆ ತಾಯಿ ಹೆಸರಿನ ಬಗ್ಗೆ ಸಿಗುವುದಿಲ್ಲ. ಎಲ್ಲೆಲ್ಲೋ ಒಬ್ರು ಹೇಳ್ತಾರ, ಒಬ್ರು ಎಲ್ಲ ಹರಿಹರ ಏನೇನೋ ಹೇಳ್ತಾನ, ಅದ್ರ ನಂತರ ಬಂದಂತ ಪುರಾಣಕಾರರು ಕಾವ್ಯಗಳು ಏನೇನೋ ಹೇಳ್ತಾವ, ಅದು ಸತ್ಯವಾದಂತ ಘಟನೆ ಯಾವುದು ಅಂತ ಅನುಭವತ್ನಾಗ ಮತ್ತೆ ಅದನ್ನ ಬಿಟ್ಟು ರಚನೆ ಮಾಡ್ಕೊಳಕ್ನು ಆಗುದಿಲ್ಲ. ಆ ಪುರಾಣಗಳನ್ನ ಕಾವ್ಯಗಳನ್ನ ಶಾಸನಗಳನ್ನ ಬಿಟ್ಟು ರಚನೆ ಮಾಡ್ಕೊಳಕ್ನು, ಅದನ್ನ ಇಟ್ಟುಕೊಂಡು ಆಧುನಿಕಕ್ಕೆ ಸಂಬಂಧಪಟ್ಟಂತ ಈಗ ಶಿಕ್ಷಣ ಬಸವನ ಶಿಕ್ಷಣ ಹೆಂಗ್ ಪಡ್ಕೊಂಡ, ಅಲ್ಲಿ ಕಾವ್ಯಗಳು ಪುರಾಣಗಳು ಏನು ಹೇಳಿಕತ್ತಂದ್ರ ಇಲ್ಲಿ ಕಲ್ಪನೆ ತರಬಹುದು. ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡಕ್ ಬರುವುದಿಲ್ಲ, ಕಪ್ಪಡಿ ಸಂಗಮನಾಥ ಕೂಡಲ ಸಂಗಮ ಇದನ್ನ ಚೇಂಜ್ ಮಾಡಕ್ ಬರುದಿಲ್ಲ, ಕಲ್ಪನೆ ಅಂತ ಹೇಳಿ ಕಾದಂಬರಿ ಅಂತ ಹೇಳಿ ಅದನ್ನ ಮೂಲ ಉಳಿಸ್ಕೊಳಕ್ಬೇಕು. ಚರಿತ್ರೆ ಉಳಿಸ್ಕೊಂಡ ಚರಿತ್ರೆ ಒಳಗೆ ಎಲ್ಲಿ ಸಂಗತಿಗಳು ಗ್ಯಾಪ್ ಅದಲ್ಲ ಆ ಗ್ಯಾಪ್ ಒಳಗೆ ಇವರೆಟ್ ಕಲ್ಪನೆ ತಂದ್ರು. ಈ ರೀತಿ ನಾವು ಆಲೋಚನೆ ಪ್ರತಿ ಶರಣರ ಕುರಿತು ಆಲೋಚನೆ ಮಾಡಿದಾಗ ಏನಾಯ್ತು, ಒಂದು ಸ್ಪಷ್ಟವಾದಂತ ಒಂದು ಕಲ್ಪನೆ ಬರ್ಲಾಕಿತ್ತು. ಆಮೇಲೆ ಕಾದಂಬರಿಗಳನ್ನು ಅಧ್ಯಯನ ಮಾಡೋ ಹೊತ್ತಿನಾಗ ಚಾರಿತ್ರಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ಐತಿಹಾಸಿಕ ಕಾದಂಬರಿಗಳು, ಕೌಟುಂಬಿಕ ಕಾದಂಬರಿಗಳು, ಹಿಂಗೆಲ್ಲ ಬರೀ ಕಾದಂಬರಿ ವರ್ಗೀಕರಣ ಮಾಡೋರು. ಆದರೆ ಈ ಶರಣರ ಕುರಿತ ಕಾದಂಬರಿ ವರ್ಗೀಕರಣ ಒಳಗೂ ಎಲ್ಲ ಎದರೊಳಗೆ ತೋರಿಸತ್ತಿರಲಿಲ್ಲ, ಸಾಮಾಜಿಕ ಒಳಗಿಲ್ಲ, ಚಾರಿತ್ರಿಕ ಒಳಗಿಲ್ಲ, ಐತಿಹಾಸಿಕ ಒಳಗಿಲ್ಲ, ಎದರೊಳಗೂ ಇಲ್ಲ. ಅನೇಕ ಕಾದಂಬರಿಕಾರರು ಎಷ್ಟೋ ಕಾದಂಬರಿಗಳನ್ನ ಬರೆದಿದ್ರು, ಅದು ಗೌನಾಗಿ ಹೋಗಿಬಿಟ್ಟಿದ್ದು. ಅವುಗಳನ್ನೆಲ್ಲ ಒಂದು ಕಡೆಗೆ ನಾವು ಸೇರಿಸ್ಕೊಂಡು ಏನು ಮಾಡಿದ್ವಿ, ಒಂದು ಪ್ರಕಾರ ಮಾಡ್ಕೊಂಡಿವಿ, ಶರಣರ ಕುರಿತ ಕನ್ನಡ ಕಾದಂಬರಿಗಳು. ಐತಿಹಾಸಿಕ ಕಾದಂಬರಿ ಅಂತ ನಾವು ಹೆಂಗೆ ಗುರುತಿಸಿಲ್ಲ, ಹಂಗೆ ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂದ್ರೆ ಒಂದು ಕಡೆ ಎಲ್ಲರೂ ಬಂದ್ಬಿಟ್ರು, ಒಂದು ಪ್ರಕಾರ ಮಾಡ್ಕೊಂಡಿವಿ. ಮಾಡ್ಕೊಂಡ್ಮೇಲೆ ಅದರ ಚರಿತ್ರೆ ಎಷ್ಟೈತಿ, ಕಲ್ಪನೆ ಎಷ್ಟೈತಿ, ಯಾವ ಕಾದಂಬರಿಕಾರ ಚರಿತ್ರೆಯನ್ನ ಉಳಿಸ್ಕೊಂಡನ ಮತ್ತು ಕಲ್ಪನೆನೂ ಯಾವ ರೀತಿ ತಂದನ, ಅಂದ್ರೆ ಇಬ್ಬರಿಗೆ ನ್ಯಾಯ ಕೊಡಬೇಕಾತ. ಕಾದಂಬರಿಕಾರ ಏನ್ ಕೊಡ್ಬೇಕು, ಚರಿತ್ರೆಗೂ ನ್ಯಾಯ ಕೊಡ್ಬೇಕು, ಕಾದಂಬರಿಗೂ ನ್ಯಾಯ ಕೊಡ್ಬೇಕು, ಸ್ಥಾನ ಬೇಕು. ಅಂದ್ರೆ ಅದು ಕಾದಂಬರಿನೂ ಆಗಿರ್ಬೇಕು, ಇಲ್ಲ ಕಲ್ಪನೆ ಇರ್ಲಿಕ್ಕೆ ಅಂದ್ರೆ ಏನಾಕೈತಿ, ಅದು ಬರೇ ಜೀವನ ಚರಿತ್ರೆ ಆಕೈತಿ, ಚರಿತ್ರೆ ಜೀವನ ಚರಿತ್ರೆ ಆಕೈತಿ ಅದು. ಅದಕ್ಕೆ ಅದನ್ನ ಕಾದಂಬರಿ ಯಾವ ರೀತಿ ಮಾಡಿದ್ರು ಅಂದ್ರೆ ಅಲ್ಲಿ ಪಾತ್ರಗಳು, ಪಾತ್ರದ ಬೆಳವಣಿಗೆ, ಆಮೇಲೆ ಕತೆ ಹೇಳತಕ್ಕಂತ ತಂತ್ರಗಳು, ಬೇರೆ ಬೇರೆ ತಂತ್ರಗಳು, ಅದನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿ, ಅದನ್ನ ಮುಕ್ತಾಯ ಮಾಡ್ತಕ್ಕಂಥ ರೀತಿ, ಅಂದ್ರೆ ಸಂಭಾಷಣೆ ಯಾವ ರೀತಿ ಇತ್ತು, ಎಲ್ಲವನ್ನ ನಾವು ಏನ್ ಮಾಡಿದ್ವಿ, ಕಂಪ್ಯಾರಿಟಿವ್ ಮಾಡಿಕೊಂಡು, ಹೌದು ಇದು ಒಂದು ಒಳ್ಳೆ ಕಾದಂಬರಿ. ಒಂದು ಬಸವನ ಕುರಿತ ಒಂದು ನಾಲ್ಕು ಜನ ಕಾದಂಬರಿ ಬರ್ತಾರಪ್ಪ ಅಂತಂದ್ರೆ ನಾಲ್ಕು ಜನರೊಳಗೆ ನಾಲ್ಕು ಕಾದಂಬರಿಗಳು ಯಾವುದು ಶ್ರೇಷ್ಠ ಕಾದಂಬರಿ, ಅದು ಚರಿತ್ರೆ ಇರಬೇಕು, ಅಲ್ಲಿ ಕಲ್ಪನೆ ಇರಬೇಕು, ಆಮೇಲೆ ತಂತ್ರ ಇರಬೇಕು, ಭಾಷೆ ಇರಬೇಕು, ಯಾವುದೋ ಮಿತಿ ಮೀರಿರ್ಬಾರ್ದು, ಹಿಂಗೆಲ್ಲ ದೃಷ್ಟಿಯೊಳಗೆ ಇಟ್ಕೊಂಡು ನಾವೇನು ಮಾಡಿದ್ವಿ, ಅದು ನಾನೇನು ಮಾಡಿದೆ ಅಂದರೆ ಆ ಕಾದಂಬರಿಗೆ ಒಂದು ಮೌಲ್ಯಮಾಪನವನ್ನು ಕೊಟ್ಟೆ ಮೇಡಮ್. ಅಂದರೆ ಈ ರೀತಿ ಒಂದು ಶರಣರ ಕುರಿತ ಕಾದಂಬರಿ ಉಟ್ಕೊಂಡದ್ದು ಈ ರೀತಿ, ಅದಕ್ಕೆ ನನಗೆ ಒಂದು ಒಳ್ಳೆ ಹೆಸರನ್ನು ಬಂತು.
2: ತಮ್ಮ ಇಷ್ಟೆಲ್ಲ ಪ್ರಯತ್ನದಿಂದಲೇ ಅನ್ಸುತ್ತೆ ಈಗ ಅದು ಒಂದು ಸಂಶೋಧನಾ ಗಂಥವಾಗಿ ಹಾಗೆ ಮಾರ್ಗದರ್ಶಿ ಸೂಚಿಯಾಗಿ ಹೊರಬಂದಿದೆ ಅಂತಾನೆ ಹೇಳ್ಬೋದು. ಸರ್, ಇನ್ನು ತಾವು ಬರೆದಿದ್ದು ಎಲ್ಲರೂ ಓದ್ತಾರೆ, ದೊಡ್ಡವರೆಲ್ಲ ಓದ್ತಾರೆ, ಆಯ್ತು, ಇನ್ನು ಮಕ್ಕಳಿಗೆ ಅದು ಪಠ್ಯವಾಗುತ್ತೆ, ಅದು ಎಷ್ಟು ಖುಷಿಯನ್ನು ಕೊಡುತ್ತೆ ಸರ್ ತಮಗೆ?
1: ನಾನು ಬರೆದಿದ್ದು ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಪುಸ್ತಕ ಬರೆದೆ, ಜ್ಯೋತಿರಾವ್ ಫುಲೆ ಅವ್ರ ಬಗ್ಗೆ ಪುಸ್ತಕ ಬರೆದೆ, ಆಮೇಲೆ ಛತ್ರಪತಿ ಶಾಹು ಅವ್ರ ಬಗ್ಗೆ ಬರೆದೆ. ಆಮೇಲೆ ನಾನು ಬರೆದ ಮೇಲೆ ಇವು ಮಕ್ಕಳಿಗೆ ಓದಿಸ್ಬೇಕು ಅಂಥೇಳಿ ಕೆಲವು ಪ್ರಾಧ್ಯಾಪಕರಿಗೇ ಅನಿಸ್ತು, ಅಂದರೆ ಪಠ್ಯ ಮಾಡ್ತಾರಲ್ಲ ಅವರು, ಅಭ್ಯಾಸ ಮಂಡಳಿ ಅಂತ ಇರ್ತಲ್ಲ ಪಠ್ಯ ಮಾಡ್ತಾರಲ್ಲ ಅವ್ರಿಗೆ ಅನಿಸ್ತು ಹೌದು ದೊಡ್ಡಮನಿಯವರು ಒಂದು ಸಾವಿತ್ರಿಬಾಯಿ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಾರಲ್ಲ ಅದ್ರ ಬಗ್ಗೆ ನಾವೊಂದು ಸಣ್ಣದೊಂದು ಪಾಠ ಮಕ್ಕಳಿಗೆ ಹಾಕಬೇಕು ಅದಕ್ಕೆ ನನಗೆ ಫೋನ್ ಮಾಡಿಬಿಟ್ಟು ಕೇಳೋರು ಸರ್ ನೀವು ಅದನ್ನ ಪುಸ್ತಕ ಬರೆದಿರಲ್ಲ ಒಂದು ಅದನ್ನ ಸಣ್ಣದ ಮಾಡಿ ಮಕ್ಕಳಿಗೆ ಒಂದು ಪಾಠ ಮಾಡಬೇಕು ಒಂದ್ ನಾಲ್ಕು ಪುಟದ ಬರೆದು ಕೊಡ್ರಿ ಅಂತ ಹೇಳೋರು ಹೇಳಿದ ಮೇಲೆ ಏನ್ ಮಾಡಿದೆ ನಾನು ಆ ಪುಸ್ತಕನ ಇಟ್ಕೊಂಡು ಸಣ್ಣ ಸಣ್ಣ ಲೇಖನ ಮಕ್ಕಳಿಗೆ ಬರೆದು ಕೊಟ್ಟೆ ಅದು ಕರ್ನಾಟಕ ಸರ್ಕಾರದಲ್ಲಿನೂ ಬಹುಶಃ ಅದು ಫೋರ್ತ್ ಅಂಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಹಾಕಿದ್ರು ಆಮೇಲೆ ಮಹಾರಾಷ್ಟ್ರ ಒಳಗೆ ಮರಾಠಿ ಮಹಾರಾಷ್ಟ್ರ ಒಳಗೆ ಕನ್ನಡ ಹುಡುಗರು ಇರ್ತಾರಲ್ಲ ಅವರಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಸಾವಿತ್ರಿ ಫುಲೆ ಅವ್ರ ಬಗ್ಗೆ ಪಾಠ ಹಾಕಿದ್ರು ಆಮೇಲೆ ಕರ್ನಾಟಕ ಒಳಗೆ ಯೂನಿವರ್ಸಿಟಿ ಒಳಗೆ ಜ್ಯೋತಿರಾವ್ ಫುಲೆ ಅವ್ರ ಬಗ್ಗೆ ಪಾಠ ಹಾಕಿದ್ರು ಅಂದರೆ ಈ ರೀತಿ ನಾನು ಬರೆದದ್ದು ಪಾಠಗಳು ಅದು ಯೂನಿವರ್ಸಿಟಿಗೆ ಆಮೇಲೆ ಪ್ರೈಮರಿ ಹೈಸ್ಕೂಲು ಈ ಕಡೆಗೆ ಎಲ್ಲ ಕಡೆಗೂ ಅದು ಪಾಠ ಆದಾಗ ಬರೆದಂಥ ಲೇಖಕನಿಗೆ ಒಂದು ರೀತಿ ಸಂತೋಷನೇ ನಾನು ಬರೆದದ್ದು ಮಕ್ಕಳು ಓದ್ತಾರ ಆಮೇಲೆ ಎಷ್ಟೋ ಸಲ ನಮ್ದಲ್ಲಿ ಜತ್ ಒಳಗಿರ್ತಕ್ಕಂಥ ಅಥಣಿ ತಾಲೂಕ ಜತ್ಗೆ ಅಗ್ದಿ ಸಮೀಪ ಇರ್ತಕ್ಕಂಥ ತಾಲೂಕು ಅಲ್ಲಿಂದ ಜತ್ ತಾಲೂಕಲ್ಲಿ ಇರ್ತಕ್ಕಂಥ ಹೈಸ್ಕೂಲ್ ಹುಡುಗರು ನಮ್ಮ ಅಥಣಿ ಕಾಲೇಜ್ ಡಿಗ್ರಿ ಕಾಲೇಜ್ಗೆ ಬಂದರು ಆವಾಗ ನನ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ ಆವಾಗ ಬಂದ ಮೇಲೆ ದೊಡ್ಡಮನಿ ಸರು ಅಯ್ಯೋ ದೊಡ್ಡಮನಿ ಸರ್ ಇಲ್ಲಿ ಹೇಳ್ತಾರೆ ನೋಡಿ ನಾವು ಅವ್ರ ಪಾಠ ಓದಿದ್ದೀವಿ ಸರ್ ನಿಮ್ಮ ಪಾಠ ಓದಿವಿ ನಿಮ್ಮ ತರಗತಿ ನಮಗಿತ್ತು ಸರ್ ನೈನ್ತಕ್ಕೆ ನಮ್ಮ ಪಾಠ ಇತ್ತು ನಾವು ಓದಿವಿ ಸರ್ ಅಂತ ಹೇಳೋರು ಅಂದರೆ ಖುಷಿ ಆಗ್ತಿತ್ತು ಸಂತೋಷ ಆಗ್ತಿತ್ತು ಸಮಾಧಾನ ಆಗ್ತಿತ್ತು
2: ಖಂಡಿತ ಸರ್ ಇನ್ನು ಈಗ ತಾನೇ ತಾವು
1: ಒಂದು ವರ್ಷ ಆಯ್ತು
2: ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದಿದ್ದೀರಾ ಇನ್ನೇನಿದ್ರು ನಿಮ್ಗೆ ಇದ್ದಂತ ಸಮಯವನ್ನ ಸಾಹಿತ್ಯಕ್ಕೆ ಮೀಸಲಿಡ್ತೀರಾ ತಮ್ಮಿಂದ ಮುಂದೆ ಏನಾದ್ರೂ ಸಾಹಿತ್ಯ ಕೃಷಿಯಲ್ಲಿ ಏನಾದ್ರೂ ಕೃತಿಗಳನ್ನ ನಾವು ನಿರೀಕ್ಷೆ ಮಾಡಬಹುದಾ ತಮ್ಮ ಮುಂದಿನ ಯೋಜನೆಗಳೇನು ಸರ್
1: ನಾನು ನಿವೃತ್ತಿ ಆದೆ ಮೇದಲ್ಲಿ ನಿವೃತ್ತಿ ಆದೆ ಮೇಡಮ್ 24 ನಿವೃತ್ತಿ ಆದೆ ಆಮೇಲೆ ಕುವೆಂಪು ಭಾಷಾ ಭಾರತಿ ಪ್ರೊಫೆಸರ್ ಅದರ ಅಧ್ಯಕ್ಷರು ಚನ್ನಪ್ಪ ಕಟ್ಟಿ ಸರ್ ಅಂತ ಹೇಳಿದಾರೆ ಅವರು ನನಗೆ ಫೋನ್ ಮಾಡಿ ಹಿಂಗೆ ಜ್ಯೋತಿರಾವ್ ಫುಲೆ ಅವ್ರದ್ದು ಸಮಗ್ರ ಸಾಹಿತ್ಯ ಕನ್ನಡಕ್ಕೆ ತರಬೇಕಾಗೈತಿ ಅದಕ್ಕೆ ನೀವು ಸಂಪಾದಕ ಸಮಿತಿ ಒಳಗೆ ನಿಮ್ಮನ್ನ ಹಾಕೊಂಡಿದ್ದೀವಿ ಕೆಲಸ ಮಾಡಬೇಕು ಅಂತಂದರು ನನಗೆ ಮತ್ತು ಇಲ್ಲಿ ಬೆಳಗಾವಿದವರು ಡಿ ಎಸ್ ಚೌಗ್ಲೆ ಅವರು ಸರ್ ಅದರಲ್ಲ ಅವರು ನಮಗಿಬ್ಬರಿಗೆ ಸಂಪಾದಕ ಮಾಡಿದರು ಈಗ ಅದು ಅನುವಾದ ಕಾರ್ಯ ಮಾಡಿಸಿದ್ದೀವಿ ಕಂಪ್ಲೀಟ್ ಆಗಿದೆ ಈಗಾಗಲೇ ಅದು ಒಂದು ಹಂತಕ್ಕೆ ಬಂದೈತೆ ಬಹುಶಃ ಇನ್ನೊಂದು 2-3 ತಿಂಗಳೊಳಗೆ ಅಂತಂದರೆ ಅದು ಪುಸ್ತಕ ಆಗಿ ಹೊರಗೆ ಬರ್ತದೆ ಮೇಡಮ್ ರಿಟೈರ್ಡ್ ಆದಮೇಲೆ ಆಮೇಲೆ ಒಂದು 2-3 ಯೋಜನೆಗಳನ್ನು ಹಾಕ್ಕೊಂಡು ಅದು ಪುಸ್ತಕ ಅನುವಾದ ಮಾಡಲಿಕ್ಕೆ ತೊಡಗಿದ್ದೀವಿ ಮೇಡಮ್ ಅವ್ರದ್ದು ಪ್ರಭಾ ಮೇಡಮ್ ಅವ್ರ ಸಹಕಾರ ಇರೋದ್ರಿಂದ ಅವರೆಲ್ಲ ಮನೆ ಕೆಲಸ ಎಲ್ಲ ಅವ್ರು ನೋಡ್ಕೊಳ್ತಾರೆ ಮಕ್ಕಳದಂತೂ ಈಗ ಜವಾಬ್ದಾರಿ ಏನೂ ಇಲ್ಲ ಅವರೆಲ್ಲ ಬೆಂಗಳೂರಿಗೆ ಅದಾರೆ ಈಗಿಬ್ಬರು ಹೆಚ್ಚು ಬರವಣೆ ಒಳಗೆ ಇರೋದ್ರಿಂದ ಇನ್ನೂ ಏನಾದರೂ ಯಾಕಂದ್ರೆ ನಾವು ಏನು ಮಾಡ್ತೀನಿ ಅಂಥೇಳಿ ಹೇಳಿ ಮಾಡೋದಲ್ಲ ಮಾಡಿದ ಮೇಲೇನೆ ಹೇಳೋ ಸರಿ ಅಂತ ಅನಿಸ್ತೈತಿ ಕೆಲಸ ಅಂತೂ ಮಾಡತ್ತಿದ್ದೀವಿ ಸಮಯ ವ್ಯರ್ಥ ಮಾಡೋದಿಲ್ಲ ಸಮಾಜಕ್ಕೆ ಏನಾದರೂ ನಾವು ದೇಣಿಗೆ ಅಂತ ಸಮಾಜ ಋಣ ತೀರಿಸಲಿಕ್ಕೆ ಏನಾದರೂ ಮಾಡೇ ಮಾಡ್ತೀವಿ ಅಂಥೇಳಿ ನಾನು ಹೇಳ್ತೀನಿ ಮೇಡಮ್
2: ಸರ್ ಇನ್ನು ನಿಮ್ಮ ಬರವಣಿಗೆಯನ್ನ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಗುರುತಿಸುತ್ತೆ ಹಲವಾರು ಸಂಘ ಸಂಸ್ಥೆಗಳು ದತ್ತಿ ಪುರಸ್ಕಾರಗಳನ್ನ ಕೂಡ ನೀಡುತ್ತೆ ಈಗ ತಾವು ಯಾವತ್ತೂ ಈ ಒಂದು ಪ್ರಶಸ್ತಿ ಪುರಸ್ಕಾರಗಳ ಬೆನ್ನು ಹತ್ತಿಲ್ಲ ಅಂದ್ರು ಕೂಡ ಈಗ ತಮ್ಮ ಬರವಣಿಗೆಯನ್ನ ಗುರುತಿಸಿ ಈ ರೀತಿಯಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಾಗ ಹೇಗನ್ಸುತ್ತೆ ಸರ್
1: ಮೇಡಮ್ ಅವ್ರು ನಾನು ಫಸ್ಟಿಗೆ ಸಾವಿತ್ರಿಬಾಯಿ ಫುಲೆ ಅವ್ರದ್ದು ಅದೇನು ನ್ಯೂಸ್ ಪೇಪರ್ ಒಳಗೆ ಇರ್ತಕ್ಕಂಥದ್ದು ಮರಾಠಿದ ಅಗ್ದಿ ಸಣ್ಣದ ಅದೇನು ಪುಸ್ತಕನ ಹ್ಯಾಂಡ್ಕ್ ಅಂತ ಅಲ್ಲ ಆ ರೀತಿ ಇತ್ತು ಹ್ಯಾಂಡ್ಬಿಲ್ ಅಂತಾರಲ್ಲ ಆ ರೀತಿ ಪುಸ್ತಕ ಇತ್ತದು ಅದನ್ನು ನಾನೇನು ಮಾಡಿದೆ ಮರಾಠಿ ಇದ್ದದ್ದು ಕನ್ನಡಕ್ಕೆ ಅನುವಾದ ಮಾಡಿದೆ ಅದು ಪುಸ್ತಕ ಅನ್ನೋಂಗ್ ಮಾಡಿದೆ ನಾನು ಪುಸ್ತಕ ರೂಪ ಕೊಟ್ಟೆ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಪುಸ್ತಕ ಆವಾಗ ಇನ್ನೂ ಬಂದಿರಲಿಲ್ಲ 2007 ಅದನ್ನು ಪುಸ್ತಕ ಮಾಡಿದೆ ಪುಸ್ತಕ ಮಾಡಿದೆ ಮಾಡಿ ಆವಾಗ ಸಾವಿತ್ರಿ ಫುಲೆ ಅವ್ರದ್ದು 2007 ಅವ್ರ ಫೋಟೋನೂ ನನಗೂ ಗೊತ್ತಿರಲಿಲ್ಲ ಹಿಂಗ ಇದ್ರು ಅಂಥೇಳಿ ಸುಮ ಒಂದು ನೇಚರ್ ಹಾಕ್ಕೊಂಡು ಒಂದು ಪುಸ್ತಕ ಮಾಡಿದ್ದೆ ಅದನ್ನು ಇಲ್ಲಿ ಬೆಳಗಾವಿ ಇದು ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಐತಿ ಇಲ್ಲಿ ಕಳಿಸಿದ್ದೀವಿ ಅವರು ಪ್ರಶಸ್ತಿ ಕೊಟ್ಟರು ವರ್ಷದ ಅತ್ಯುತ್ತಮ ಅನುವಾದ ಪುಸ್ತಕ ಅಂಥೇಳಿ ದಿವಂಗತ ಶಾನ್ಭಾಗ್ ಅಂಥೇಳಿ ಪ್ರಶಸ್ತಿ ಅವ್ರು ಕೊಟ್ಟರು ಅದು ಮೊಟ್ಟ ಮೊದಲು ನನಗೆ ಬಂದಂಥ ಪ್ರಶಸ್ತಿ ಮೇಡಮ್ ಅದು ಅದು ಒಂದು ಸಂತೋಷ ಆಮೇಲೆ 2013 ಒಳಗೆ ಜ್ಯೋತಿರಾವ್ ಫುಲೆ ಅವರ ಪುಸ್ತಕ ಅನುವಾದ ಮಾಡಿದಾಗ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಅದು ನಾನೇನು ಅರ್ಜಿ ಹಾಕಿರಲಿಲ್ಲ ಅರ್ಜಿನೂ ಹಾಕಿರಲಿಲ್ಲ ನನ್ನ ಪುಸ್ತಕನೂ ಕಳಿಸಿರಲಿಲ್ಲ ಅದು ಹೆಂಗೋ ಏನೋ ಅವರು ಪುಸ್ತಕ 3 ಪುಸ್ತಕ ಅಲ್ಲಿ ತರಿಸ್ಕೊಂಡಿದ್ದನ್ನು ಮಾಡಿಕೊಟ್ಟು ಅದು ಅವಾರ್ಡ್ ಕೊಟ್ಟರು ಒಂದು ರೀತಿ ಅರ್ಜಿ ಹಾಕಲಾರದೆ ಬಂದಂಥ ಪ್ರಶಸ್ತಿ ಅದು ಸಂತೋಷ ಆಮೇಲೆ ರಾಜ್ಯ ಸರ್ಕಾರನೂ ನನಗೆ ಸಾಹಿತ್ಯಶ್ರೀ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಸಾಹಿತ್ಯಶ್ರೀ ಪ್ರಶಸ್ತಿ ಕೊಟ್ಟಿದ್ದು, ಅದರಂತೆ ಸಂತೋಷ, ಎಲ್ಲ ರೀತಿಯಿಂದ ಸಂತೋಷ ಇದೆ ಮೇಡಮ್.
2: ಸರಿನು, ತಮ್ಮ ಈ ಎಲ್ಲ ಸಾಧನೆಗೆ ಬೆಂಗಾವಲಾಗಿ ನಿಂತ ನಿಮ್ಮ ಕುಟುಂಬದವರ ಒಂದು ಪರಿಚಯ, ಅವರಿಗೆ ಒಂದು ಧನ್ಯವಾದವನ್ನ ಈ ವೇದಿಕೆಯ ಮೂಲಕ ತಿಳಿಸ್ಬೇಕು ಅಂದ್ರೆ ಯಾವ ರೀತಿ ತಿಳಿಸ್ತೀರಾ ಸರ್?
1: ನನಗೆ ಮೊದಲು ವ್ಯಕ್ತಿತ್ವವನ್ನ ಕಟ್ಕೊಳ್ಳಿಕ್ಕೆ, ಸಮಾಜದೊಳಗೆ ಒಬ್ಬ ವ್ಯಕ್ತಿಯಾಗಿ ನಿಂದಿರ್ಲಿಕ್ಕೆ, ಮನುಷ್ಯನಾಗಿ ನಿಂದಿರ್ಲಿಕ್ಕೆ ತಂದೆ ತಾಯಿ, ಆಮೇಲೆ ನನ್ನ ಸಹೋದರ, ನನಗಿಂತ ಕಿರಿಯ ಸಹೋದರ ಚಂದ್ರಕಾಂತ್ ಅಂಥೇಳಿ, ಆಮೇಲೆ ನನ್ನ ಸಹೋದರಿ ಸುನಂದ ಅಂಥೇಳಿ, ಎಲ್ಲ ಕೂಲಿ ಮಾಡಿಕೊಂಡನೆ ಅವ್ರು ನನಗೆ ದುಡ್ಡು ಹಾಕ್ಕೊಂಡು ಬೆಳೆಸಿದ್ದು, ಅವ್ರನ್ನ ಈ ಸಂದರ್ಭ ಒಳಗೆ ನಾನು ನೆನೆಸಲೇಬೇಕು. ಆಮೇಲೆ ನಿಂತ ಮೇಲೆ ನನಗೆ ಪೋಷಣೆ ಮಾಡ್ತಕ್ಕಂಥವ್ರು, ಆಧಾರ ಸ್ತಂಭವಾಗಿರ್ತಕ್ಕಂಥವ್ರು ಪತ್ನಿ ಪ್ರಭಾ ಬೋರ್ಗಾಂಕರ್ ಅವರು, ಅಂದರೆ ಎಲ್ಲ ದೃಷ್ಟಿಯಿಂದ ನನಗೆ ಸಹಕಾರಿಯಾಗಿ ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ, ನನ್ನ ವೃತ್ತಿಗೆ, ನಮ್ಮ ಕೌಟುಂಬಿಕ ಜೀವನಕ್ಕೆ ಎಲ್ಲ ರೀತಿಯಿಂದ ನನಗಿಂತ ಹೆಚ್ಚು ಭಾರ ಅವ್ರ ಮೇಲೆ ಇರೋದು. ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಅವರನ್ನೇ, ಇನ್ನು ಮುಂದಿನ ಹಂತದಲ್ಲಿ ಅಂತೂ ಇವರು ಇಡೀ ಜೀವನ ಪರ್ಯಂತ ನನ್ನ ಜೊತೆಗೇನ ಇದ್ದಾರೆ, ಇವರನ್ನು ಮತ್ತು ಮಕ್ಕಳನ್ನು ಯಾವ ಸಂದರ್ಭದಲ್ಲೂ ನಾನು ನೆನಪು ಮಾಡಿಕೊಂಡೇ ಬದುಕಬೇಕು, ಆ ರೀತಿ ಇರ್ತೇನೆ ಮೇಡಮ್.
2: ಖಂಡಿತ ಸರ್. ಸರ್, ಇನ್ನು ನಮ್ಮ ವೇದಿಕೆಯ ಮೂಲಕ ಕೇಳಿವಣಧ್ವನಿಯ ಮೂಲಕ ಯುವ ಬಾರಹಗಾರರಿಗೆ ಒಂದು ಕಿವಿ ಮಾತು, ಅನುಭವದ ಮಾತುಗಳು ಅಂತ ಅನ್ನೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಬರಹಗಾರರಿಗೆ, ಬರಹಗಾರಂತೂ ಬರಹಗಾರ ಯಾವ ರೀತಿ ತಯಾರಾಗ್ತಿರತ್ತಂದರೆ ಮೇಡಮ್ ಅವರೇ, ತಮ್ಮ ಆಸಕ್ತಿ ಯಾವ ರೀತಿ ಇರ್ತದಲ್ಲ ಆ ರೀತಿ ಒಬ್ಬ ಬರಹಗಾರ, ಒಬ್ಬ ವ್ಯಕ್ತಿ ಬರಹಗಾರನಾಗಿ ತಯಾರಾಗ್ತಾನೆ. ಆ ಕವನದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಆತ ಕವಿಯಾಗಿನೇ ಬೆಳ್ಕೊಂಡು ಹೋಗ್ತಾನೆ. ಅನುವಾದಕ ಅವನಲ್ಲಿ ಅನುವಾದಕಲೆ ಅಡಗಿತ್ತು ಅಂತಂದ್ರೆ ಅವ ಅನುವಾದಕನಾಗಿ ಬೆಳ್ಕೊಂಡು ಹೋಗ್ತಾನೆ. ಕಾದಂಬರಿಕಾರ ಇದ್ದತ್ತಂದ್ರೆ ಕಥೆ ಬರೀದಿದ್ದಂದ್ರೆ ಕಥೆಗಳದಿಂದ ಕಾದಂಬರಿ ಕಡೆ ಬಂದು ದೊಡ್ಡ ಸಾಹಿತ್ಯ ಆಗ್ತಾನೆ. ಅಂದರೆ ಯಾವುದೇ ಆದ್ರೂ ಯುವ ಬರಹಗಾರರು ಓದು ಅನ್ನೋದು ಮುಖ್ಯ. ಯಾವ ಕ್ಷೇತ್ರವನ್ನು ಆಯ್ಕೊಳ್ತಾ, ಸಾಹಿತ್ಯನೇ ಒಂದು ದೊಡ್ಡ ಕ್ಷೇತ್ರ, ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಎಲ್ಲವನ್ನೂ ಬರೆದು ಎಲ್ಲದರೊಳಗೆ ಪ್ರಸಿದ್ಧಿಯನ್ನು ಪಡ್ಕೊಳ್ತೇನೆ ಅನ್ನೋದನ್ನು ಏನಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ. ಈ ಸಂದರ್ಭೊಳಗೆ ಎಲ್ಲೋ ನೂರಕ್ಕೊಬ್ಬರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಗತೆ ಆಗಲಿಕ್ಕೆ ಆಗೋದಿಲ್ಲ, ಎಲ್ಲದರೊಳಗೂ ಬರೋದು ಎಲ್ಲರೂ ಪ್ರಸಿದ್ಧ ಆದರು. ಆದರೆ ಇವತ್ತಿನ ಯಾಕಂದ್ರೆ ಆವಾಗ ಬರೆಯೋರು ಕಡಿಮೆ ಇದ್ರು ಮತ್ತು ಅವರಷ್ಟು ಬರೆದ್ರು ಸರಿ ಹೋಯ್ತು. ಆದರೆ ಇವತ್ತು ಸಾಕಷ್ಟು ಜನ ಬರಿತಾ ಇದ್ದಾರೆ, ಸಾಹಿತ್ಯ ಸೃಷ್ಟಿ ಅಪಾರ ಪ್ರಮಾಣದಲ್ಲಿ ಆಗ್ಲತ್ತೈತಿ. ಈಗ ಯುವ ಬರಹಗಾರರು ತಾವು ಯಾವುದನ್ನು ಆಯ್ಕೆ ಮಾಡ್ಕೋ ಅದ್ರ ಬಗ್ಗೆ ಹೆಚ್ಚು ಓದಬೇಕು, ಆಳವಾದಂಥ ಜ್ಞಾನ ಪಡ್ಕೊಂಡು ಚೆನ್ನಾಗಿ ಬರ್ಕೋತ ಹೋದ್ರತಂದ್ರೆ ತಾವು ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಆಕೈತಿ ಅಂತ ಅನ್ನೋದು. ಆಮ್ಯಾಗ ನಾನು ಒಬ್ಬ ಅನುವಾದಕನಾಗಿ ಅನುವಾದ ಕ್ಷೇತ್ರಕ್ಕೆ ಇವತ್ತಿನ ಯುವಕರನ್ನು ಯುವತಿಯರನ್ನು ಸ್ವಾಗತ ಮಾಡ್ಕೊಳ್ತೇನೆ. ಸೃಜನಶೀಲ ಸಾಹಿತ್ಯ ನಮ್ಮಲ್ಲಿ ಭಾರತದಲ್ಲಿ ಅದು ವೃತ್ತಿಯಾಗಿ ಬೆಳೆದಿಲ್ಲ. ಸೃಜನಶೀಲ ಸಾಹಿತ್ಯ, ಅನುವಾದ ಸಾಹಿತ್ಯ ಮಾತ್ರ ವೃತ್ತಿಯಾಗಬಲ್ಲದು. ಸಾಹಿತ್ಯ ಕ್ಷೇತ್ರನೂ ಐತಿಲ್ಲಿ, ವೃತ್ತಿಯ ಒಂದು ಜೀವನ ಸಾಗಲಿಕ್ಕೆ ದಾರಿನೂ ಐತಿಲ್ಲಿ. ಅನುವಾದಕರಾಗಿ ಬೇಕಾದಷ್ಟು ಕ್ಷೇತ್ರಗಳಿಗೆ ಈತ ಹೋಗ್ಬೋದು. ಬೇರೆ ಬೇರೆ ಕ್ಷೇತ್ರಗಳು, ವಿಶಾಲವಾದಂಥ ಸರ್ಕಾರಿ ಕ್ಷೇತ್ರಗಳು ಬೇಕಾದಷ್ಟು ಅದಾವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಳಗೆ ಬೇಕಾದಷ್ಟು ನೌಕರಿಗಳು ಖಾಲಿ ಬಿದ್ದವು. ಈಗ ಇವರು ಭಾಷೆಗಳನ್ನು ಕಲಿತರು ಅಂತಂದ್ರೆ, ಇಂಗ್ಲಿಷ್ ಭಾಷೆದಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡೋದನ್ನು ಕಲಿತರು ಅಂತಂದ್ರೆ ಇವರ ಬದುಕೂ ಆಕೈತಿ, ಸಾಹಿತ್ಯ ಕ್ಷೇತ್ರನೂ ತಯಾರಾಕೈತಿ ಅಂತನ್ನೋದು. ತಾಜಾ ಉದಾಹರಣೆ ಈಗ ಭಾನು ಮುಸ್ತಾಕ್ ಅವರು ಕನ್ನಡ ಕಥಾಗಾರ್ತಿ. ಭಾನು ಮುಸ್ತಾಕ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಇದ್ರು, ಅವ್ರನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ತವ್ರು ಯಾರು? ಹೆಂಗೆ ಸಾಧ್ಯ ಆಯಿತು ಭಾನು ಮುಸ್ತಾಕ ಇಡೀ ಜಗತ್ತಿಗೆ ಪರಿಚಯ ಆಗಲಿಕ್ಕೆ ಯಾರು ಸಾಧ್ಯ ಮಾಡಿಕೊಟ್ರು? ಒಬ್ಬರು ಅನುವಾದಕರೇ ಈ ಕೆಲಸ ಮಾಡಿದ್ದು. ಬಿಸ್ತಿಯನ್ನೋ ಮೇಡಮ್ ಅವರು, ಅವ್ರು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದಾಗ ಕನ್ನಡದಲ್ಲಿರ್ತಕ್ಕಂಥ ಸತ್ವ ಎಂಥದ್ದು, ಕನ್ನಡಿಗರ ಬದುಕು ಎಂಥದ್ದು ಅನ್ನೋದು ಇಡೀ ಜಗತ್ತಿಗೆಲ್ಲ ಗುರುತೈತೆ. ಭಾನು ಮುಸ್ತಾಕ ಅವರಿಗೆ ಭೂಕರ್ ಪ್ರಶಸ್ತಿ ಬಂತು, ಇಡೀ ಭಾರತ ಎಲ್ಲ ಹೆಮ್ಮೆ ಪಡುವಂಗಾಯ್ತು. ಯಾರಿಂದ?
2: ಅನುವಾದಕರಿಂದ.
1: ಭಾನು ಮುಸ್ತಾಕ್ ದೊಡ್ಡವರನೇ? ಹೌದಿಲ್ಲ ಮೇಡಮ್, ಅವ್ರು ಸಣ್ಣವ್ರು ಅಂತ ಹೇಳೋದಿಲ್ಲ ನಾನು. ಭಾನು ಮುಸ್ತಾಕ್ ದೊಡ್ಡವರನೇ, ಆದ್ರೆ ಅವ್ರ ದೊಡ್ಡತನವನ್ನ, ಅವ್ರ ಹಿರಿತನವನ್ನ ಪರಿಚಯ ಮಾಡಿಸೋರು ಯಾರು? ಅನುವಾದಕರು. ಅವರಿಗೂ ಸಹಿತ ಅಷ್ಟೇ ಗೌರವ ಸಿಗಬೇಕು. ಭಾನು ಮುಸ್ತಾಕರಿಗೆ ಇಡೀ ಜಗತ್ತಿಗೆ ಎಷ್ಟು ದೊಡ್ಡ ಗೌರವ ಸಿಗಿತ್ತಲ್ಲ, ಅಷ್ಟು ದೊಡ್ಡ ಗೌರವ ಎಲ್ಲಿ ಸಿಗಬೇಕು? ಈ ಅನುವಾದಕರಿಗೂ ಸಹಿತ, ಬಿಸ್ತಿ ಮೇಡಮ್ ಅವರಿಗೂ ಸಹಿತ ಸಿಗಬೇಕು. ಅಲ್ಲಿ ಕೊಟ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಕೊಟ್ರು, ಗೌರವ ಕೊಟ್ರು. ನಮ್ಮ ಭಾರತೀಯರು ಅಷ್ಟು ಗೌರವ ಕೊಡಬೇಕು, ನಮ್ಮ ಸಾಹಿತ್ಯ ಅಕಾಡೆಮಿಗಳು ಸಹಿತ ಅವ್ರಿಗೆ ಗೌರವ ಕೊಡಬೇಕು. ಯಾರಿಗೆ? ಬಿಸ್ತಿಯವರಿಗೆ. ಒಬ್ಬ ಕನ್ನಡ ಸಾಹಿತಿಯನ್ನು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದಂಥ ಶಕ್ತಿ ಅನುವಾದ ಸಾಹಿತ್ಯಕ್ಕೆ ಐತಿ. ಅದಕ್ಕೆ ಇವತ್ತಿನ ಯುವ ಪೀಳಿಗೆ ಅನುವಾದಕ್ಕೆ ಬರಬೇಕು ಅಂಥೇಳಿ ನಾನು ತುಂಬೂರದಿಂದ ಅವರನ್ನು ಸ್ವಾಗತ ಮಾಡ್ಕೊಳ್ತೀನಿ ನೋಡಿ.
2: ಖಂಡಿತ ಸರ್. ಸರ್, ತಮ್ಮಿಂದ ಹೀಗೆ ಅನುವಾದ ಕೃತಿಗಳು ಕನ್ನಡಕ್ಕೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಬರಲಿ, ಹಾಗೇನೆ ತಮ್ಮ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಕೇಳಿ ವೇಣುಧ್ವನಿಯ ಹಾರೈಕೆ ಸರ್. ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಮೇಡಮ್ ಅವರೇ, ನನಗೆ ಕರೆದು ಇಲ್ಲಿವರೆಗೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕೆ ತಮ್ಮ ವಾಹಿನಿಗೆ ಮತ್ತು ಈ ವಾಹಿನಿನ ಕೇಳತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ ಜೆಪಿ ದೊಡ್ಮನಿ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಗೀತ ಸಂಗಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದ ಮೊದಲ ಗೀತೆ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚಲುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಗೀತ ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಕೇಳಿ ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತನನಂ ತನನಂ ಮನಸ್ಸು ಮಿಡಿಯುತ್ತಿದೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶಾಂತಾ ಆಚಾರ್ಯ ಮತ್ತು ವಿಶ್ವ ದೇಸಾಯಿಯವರು.

ಈಗ ಕೇಳಿ ಸದಾ ಕಣ್ಣಲಿ ಪ್ರಣಯದ ಕವಿತೆ ಹಾಡುವೆ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

ಗೀತ ಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಈ ಒಂದು ಗೀತೆಯನ್ನ ಕೇಳಿ ವಿಶ್ವ ದೇಸಾಯಿ ಅವರ ಧ್ವನಿಯಲ್ಲಿ

ಗೀತ ಸಂಗಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ವಿಶ್ವ ದೇಸಾಯಿಯವರು.

ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರುತಿ ಕಾಮತ್ ಹಾಗೂ ಮಹೇಶ್ ಕುಲಕರ್ಣಿಯವರು.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಶಾಂತಾ ಆಚಾರ್ಯ, ವಿಶ್ವ ದೇಸಾಯಿ, ಮಹೇಶ್ ಕುಲಕರ್ಣಿ, ಶ್ರುತಿ ಕಾಮತ್. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಶ್ರೀರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ.

ಕೋಪದಿಂದ ತನ್ನ ತಂದೆಯ ಬಗ್ಗೆ ಆಕ್ರೋಶಗೊಂಡಂತಹ ಲಕ್ಷ್ಮಣನನ್ನು ಮಧ್ಯದಲ್ಲಿಯೇ ಶ್ರೀರಾಮಚಂದ್ರ ತಡೆದ. ಕೌಸಲ್ಯ ತನ್ನ ಹೆತ್ತ ಮಗ ಕಾಡಿಗೆ ಹೋಗಬೇಕಲ್ಲ ಅನ್ನೋ ಹೆಂಗರಳಿನ ನೋವಿನಿಂದ ದಶರಥನನ್ನು ಬೈದರೆ ನಿನಗೆ ಬುದ್ಧಿ ಇಲ್ವೇ ಅಂತ ಛೇಡಿಸ್ದ. ನೀನು ದೊಡ್ಡ ಪರಾಕ್ರಮಿ ಅನ್ನೋದು ನನಗೆ ಗೊತ್ತು, ಆದರೆ ನಾನು ತಾನೇ ಪರಾಕ್ರಮದಲ್ಲಿ ಕಡಿಮೆ ಏನಿಲ್ಲ, ಆದರೆ ನನಗೆ ಧರ್ಮವನ್ನು ಬಿಟ್ಟು ಬೇರೆ ಸಿರಿ ಇಲ್ಲ, ಐಶ್ವರ್ಯವಿಲ್ಲ. ಧರ್ಮ ಸಹಿತವಾಗಿರುವಂತಹ ಕಾಡೇ ನನಗೆ ಅರಮನೆ, ಧರ್ಮವಿಲ್ಲದೇ ಇರುವಂತಹ ರತ್ನಮಯವಾದ ರಾಜಸೌಧವೇ ನನಗೆ ಶ್ಮಶಾನ. ಆದ್ದರಿಂದ ನಾನು ಕಾಡಿಗೆ ಹೋಗ್ತಾ ಇರೋದು ಧರ್ಮದ ನಿರ್ವಹಣೆಗಾಗಿ, ಧರ್ಮದ ಕಾಪಿಡುವಿಕೆಗಾಗಿ. ಆದ್ದರಿಂದ ಕಾಡೇ ನನಗೆ ಅರಮನೆ. ಅಲ್ಲದೆ ಹಿಂದೆ ಮುಂದೆ ತಿಳಿದೆ ನೀನು ತಂದೆಯನ್ನು ಬೈತಾ ಇದ್ದೀಯಲ್ಲ, ಕೋಸಲದ ರಾಜ್ಯ ಅದರ ದೊರೆತನ ಅದು ಸಿಕ್ಕದೇ ಇದ್ರೆ ಏನಂತೆ, ನನಗೆ ಕೇಡಾಯಿತು ಅಂತ ಯೋಚನೆ ಮಾಡ್ತೀಯ? ಯಾಕೆಂದರೆ ವಿಧಿ ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಬರೀ ರಾಜ್ಯವನ್ನು ಕೊಡಿಸೋದ್ರ ಮೂಲಕ ಅಲ್ಲ, ಅನೇಕ ರೀತಿಗಳಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಬಹುದು. ಜೊತೆಗೆ ಇವತ್ತಿನ ಇಷ್ಟ ನಾಳೆಯ ಅನಿಷ್ಟಕ್ಕೆ ಕಾರಣವಾಗುವ ಹಾಗೆಯೇ ಇವತ್ತಿನ ಅನಿಷ್ಟ ನಾಳೆಯ ಒಳ್ಳೆಯದಕ್ಕೆ ತೊಟ್ಟಿಲಾಗಬಹುದು. ಕೀರ್ತಿ ಮುಂದೆ ಲಭಿಸುವಂತಹ ಸನ್ನಿವೇಶ ನನಗೆ ಇದೆ. ಈ ಹೊತ್ತು ನಾನು ಯಾವುದೋ ರಾಜ್ಯವನ್ನು ಬಿಟ್ಟುಬಿಟ್ರೆ ಇದಕ್ಕೆ ನೂರು ಮಡಿಯಾದಂತಹ ಶಾಶ್ವತವಾದ ಐಶ್ವರ್ಯ ಸಾಮ್ರಾಜ್ಯ ನನಗೆ ಸಿಕ್ಕುವುದಿದೆ. ಅದು ಕಾಡಿಗೆ ಹೋದ ಮೇಲೆ ನಡೆಯುತ್ತೆ ಅನ್ನೋದನ್ನು ರಾಮ ಸೂಚಿಸ್ತಾ ಇದ್ದಾನೆ. ಜೊತೆಯಲ್ಲಿ ಮತ್ತೆ ಇಲ್ಲಿ ಧರ್ಮದ ವಿವೇಚನೆ ನಡೆದಿದೆ. ಧರ್ಮ ಸಹಿತವಾಗಿರುವ ಕಾಡು ನನಗೆ ಅರಮನೆ, ಧರ್ಮ ವಿರಹಿತವಾದ ಅರಮನೆಯೇ ನನಗೆ ಶ್ಮಶಾನ ಅಂತ ಇದ್ದಾನೆ. ಧರ್ಮ ಅಂದರೆ ಯಾವುದು? ಧರ್ಮ ಅಂದರೆ ಇವನ ಪ್ರಕಾರ ಇಲ್ಲಿ ಕರ್ತವ್ಯ. ಈ ಕರ್ತವ್ಯ ಯಾವುದು? ತನ್ನ ತಂದೆಯ ಹೇಳಿದ ಮಾತನ್ನು ತಾನು ಕೇಳ್ತಕ್ಕಂಥದ್ದು ಅಥವಾ ನೆರವೇರಿಸ್ತಕ್ಕಂಥದ್ದು. ಅಂದರೆ ಇಕ್ಷ್ವಾಕು ವಂಶದ ರಾಜರುಗಳಿಗೆ ಧರ್ಮ ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋವಂತಹದ್ದು.

ಬಿಟ್ಟು ಹೋಗ್ತಾ ಇರುವ ಈ ಅಯೋಧ್ಯೆಗೆ ಮಿಗಿಲಾದ ಒಂದು 100 ಮಡಿ ಶಾಶ್ವತವಾದ ಒಂದು ಸಿರಿ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅನ್ನುವಂತಹ ಒಂದು ಅನುಭವ ರಾಮನಿಗೆ ಆಗ್ತಾ ಇದೆಯಂತೆ. ಯಾಕೆಂದರೆ ಅವನಿಗೆ ಪ್ರತಿನಿತ್ಯ ಒಂದು ಕನಸು ಬೀಳ್ತಾ ಇದೆ. ಆ ಕನಸಿನ ಅರ್ಥ ಏನು ಅಂತ ತನಗೆ ಗೊತ್ತಿಲ್ಲ. ಆ ಕನಸಿನಲ್ಲಿ ಕಾಣೋದು ವಿಶಾಲವಾದ ಸಮುದ್ರಗಳು, ದಟ್ಟವಾದ ಕಾಡುಗಳು, ನಾನಾ ಬಗೆಯ ಪ್ರಾಣಿಗಳು, ಪರ್ವತ ಶ್ರೇಣಿಗಳು. ಇಂತಹದರ ನಡುವೆ ಒಬ್ಬ ಎತ್ತರದ ಪರ್ವತದ ಹಾಗೆ ಭವ್ಯನಾಗಿರುವ ಒಬ್ಬ ಮಹಾವಾನರ ಬೆಳೆದು ಬೆಳೆದು ಬೆಳೆದು ಆಕಾಶವನ್ನು ಚುಂಬಿಸುವ ಹಾಗೆ ದೊಡ್ಡದಾಗಿ ಬೆಳೆದು ಒಂದು ಪರ್ವತದ ತುದಿಯಲ್ಲಿ ವಿಸ್ತೃತವಾದಂತಹ ಆಕಾಶದ ಹಿನ್ನೆಲೆಯಲ್ಲಿ ನಿಂತುಕೊಂಡು ನನ್ನನ್ನು ಕರೀತಾ ಇದ್ದ ಹಾಗೆ ನನಗೆ ಈ ಕನಸಿದೆ. ಆರ್ಯಾವರ್ತದಿಂದ ದಕ್ಷಿಣಾಪಥಕ್ಕೆ ಬಾ ಅಂತ ಅವನು ಆಹ್ವಾನ ಕೊಡ್ತಾ ಇದ್ದ ಹಾಗೆ ಕಾಣಿಸುತ್ತೆ. ಆ ಪ್ರೀತಿ, ಯಾವ ಪ್ರೀತಿ ತನ್ನನ್ನು ಕರೀತಾ ಇದೆಯೋ ಆ ಪ್ರೀತಿ ಇಲ್ಲಿ ನಮ್ಮ ಬಾಳನ್ನು ಕಡೆದು ಅನೇಕ ಅಲೆಗಳನ್ನು ಉಂಟು ಮಾಡಿದೆಯೇನೋ ಅನ್ನೋ ಹಾಗೆ ನನಗೆ ಗೋಚರವಾಗ್ತಾ ಇದೆ. ಇದು ದೈವ ಅಥವಾ ವಿಧಿ ಅಥವಾ ಆಗಲೇಬೇಕಾಗಿರುವಂತಹದು, ಇದನ್ನು ಯಾರು ಮೀರೋದಕ್ಕೆ ಸಾಧ್ಯ ಅಂತ ರಾಮ ಕೇಳ್ತಾ ಇದ್ದಾನೆ. ಪ್ರತಿನಿತ್ಯ ಬೀಳ್ತಾ ಇರತಕ್ಕಂತಹ ಕನಸು ಈ ಮಹಾವಾನರ ಮುಂದೆ ತನ್ನ ಜೊತೆಗೆ ಅನನ್ಯವಾದ ಸಂಬಂಧವನ್ನು, ಅವಿನಾಭಾವವನ್ನು ಪಡೆದುಕೊಳ್ಳುವಂತಹ ಹನುಮಂತನನ್ನು ಕುರಿತದ್ದು. ಅವನು ಶೈರಾಗ್ರದಲ್ಲಿ ನಿಂತು ಕರಿತಾ ಇರೋದು ಋಷ್ಯಮುಖ ಪರ್ವತದಲ್ಲಿ ಇದ್ದಂತಹ ಹನುಮಂತ ಕರಿತಾ ಇದ್ದಾನೆ ಅನ್ನೋ ಹಾಗೆ ಗೋಚರಿಸ್ತಾ ಇದೆ ಅವನಿಗೆ.

ಆವಾಗ ರಾಮ ವಿಧಿ ಅಂತ ಇದ್ದಾನೆ, ಯಾವುದೋ ಕೂರ್ಮೆಯ ಕರೆ ಅಂತ ಇದ್ದಾನೆ. ಕೋಸಲಕ್ಕಿಂತ 100 ಪಟ್ಟು 1000 ಪಟ್ಟು ಉತ್ತಮವಾದ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಂಥ ಮಾತುಗಳನ್ನ ಕೇಳಿಸ್ಕೊಂಡ ಲಕ್ಷ್ಮಣ ಅವನ ಮಾತನ್ನು ಮಧ್ಯದಲ್ಲಿ ತಡೆದ. ತನ್ನ ತೋಳುಗಳನ್ನು ಬೀಸ್ತ ಮದ್ದಾನೆ ತನ್ನ ಸೊಂಡಿಲನ್ನು ತೂಗಿಸುವ ಹಾಗೆ ರಾಮನಿಗೆ ಹೇಳ್ದ, ಈ ಭ್ರಾಂತಿ ಬೇಡ, ಬಿಟ್ಬಿಡೋಣ. ನೀನು ಬರೀ ಕನಸಿನ ಮಾತಾಡ್ತಾ ಇದ್ದೀಯಾ, ದೈವದ ಮಾತಾಡ್ತಾ ಇದ್ದೀಯಾ? ನೀನು ವೀರ ರಘುಕುಲಜ ರಘುಕುಮಾರ, ವಿಧಿ ಹಣೆಯಲ್ಲಿ ಬರೆಸಿರುವಂತಹ ಬರಹವನ್ನು ತೊಡೆದು ಮತ್ತೆ ನಮಗೆ ಬೇಕಾದ ಹಾಗೆ ಬರೆಸಿಕೊಳ್ಳುವ ಕಲಿತನ ನಿನಗಿದೆ. ಆದರೂ ನೀನು ಇಂತಹ ಮಾತಾಡ್ತಾ ಇದೆಯಲ್ಲ, ಇದು ನಗೆಗೀಡಲ್ವೇ? ಇದು ಹೇಡಿಗಳ ಮಾತು, ವೀರರು ಮಾತಾಡೋದಲ್ಲ ಇದು. ನಾನು ಅಥವಾ ನೀನು ಜೊತೆಯಲ್ಲಿ ಸೇರಿಕೊಂಡು ದೈವವನ್ನು ಜುಟ್ಟು ಹಿಡಿದು ಹೇಳ್ಕೊಂಡು ಬಂದು ಸರಿಯಾದ ದಾರಿಗೆ ನಿಲ್ಲಿಸಬೇಕು. ಆ ಕೆಲಸ ಮಾಡೋಣ, ನಾನು ಮಾಡ್ತೀನಿ, ನೋಡ್ತಾ ಇರು ಅಂದ. ಈ ಘಟ್ಟದಲ್ಲಿ ರಾಮ ಲಕ್ಷ್ಮಣರ ಮಾತುಗಳು ಒಂದೆಡೆ ಸಾತ್ವಿಕ ಗುಣ ಮತ್ತು ರಾಜಸ ಗುಣಗಳ ಘರ್ಷಣೆಯ ಜೊತೆಯಲ್ಲಿ ಇವರು ಮಾತನಾಡುವಂತಹ ಮಾತುಗಳ ರೀತಿ, ವಿಧಿ ಮತ್ತು ಮನುಷ್ಯ ಪ್ರಯತ್ನ ಇವುಗಳ ನಡುವಣ ಒಂದು ಸಂಘರ್ಷಣೆಯ ಹಾಗೆ ಗೋಚರಿಸ್ತಾ ಇದೆ.

ಪರಾಕ್ರಮದ ಮಾತನ್ನು, ಮನುಷ್ಯ ಸಾಹಸದ ಬಗ್ಗೆ ಲಕ್ಷ್ಮಣ ಮಾತಾಡ್ತಾ ಇದ್ದದ್ದನ್ನು ಕೇಳಿ ಅವನಿಗೆ ಮತ್ತಷ್ಟು ಹತ್ತಿರವಾಗಿ ಹೋದ ಶ್ರೀರಾಮ ಅವನ ಭುಜದ ಮೇಲೆ ಕೈಯಿಟ್ಟು ಅವನ ಕಣ್ಣಿನಲ್ಲಿಯೂ ಕಾಣಿಸ್ಕೊಂಡಿದ್ದಂತಹ ಒಂದೆರಡು ಹನಿಗಳನ್ನು ತೊಡೆಯುವ ಮೂಲಕ ತನ್ನ ತಮ್ಮನ ವಾದವನ್ನೇ ಒರೆಸ್ತಾ ಇದ್ದಾನೋ ಏನೋ ಅನ್ನೋ ಹಾಗೆ ಮಾಡಿ ರಾಮ ತನ್ನ ತುಟಿಯಲ್ಲಿ ಕಿರುನಗೆಯನ್ನು ತಂದುಕೊಂಡು ಈ ರೀತಿ ಹೇಳ್ತಾ ಇದ್ದಾನಂತೆ. ದೈವವನ್ನ ಅಥವಾ ವಿಧಿಯನ್ನು ಮುಂದಲೇ ಹಿಡಿದು ಸರಿಯಾದ ದಾರಿಗೆ ತರುವಂತಹ ಮಾತು ಪರಾಕ್ರಮ ಹಾಗಿರಲಿ, ಯಾಕೆಂದರೆ ಮನುಷ್ಯ ಪ್ರಯತ್ನಕ್ಕೆ ಮರ್ತ್ಯ ಪರಾಕ್ರಮಕ್ಕೆ ಒಂದು ಎಲ್ಲೇ ಇದೆ, ಅದು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಮನುಷ್ಯ ವಿಧಿಯ ಜೊತೆಗೆ ಹೊಂದ್ಕೊಂಡು ಹೋಗ್ತಾನೋ ಅಲ್ಲಿಯವರೆಗೂ ಅವನು ಕಲಿ. ನಾನು ವಿಧಿಗಿಂತ ಮಿಗಿಲು, ವಿಧಿಯನ್ನೇ ವ್ಯತ್ಯಾಸ ಮಾಡಿಬಿಡಬಲ್ಲೆ ಅನ್ನುವಂತಹ ಬಿಗುಮಾನವನ್ನು ತೋರಿಸಿದರೆ ಖಂಡಿತ ಚಕ್ರಶೈಲಕ್ಕೆ ಒಳಗಾದಂತಹ ರೀತಿಯಲ್ಲಿ ಅವನು ಬಲಿಯಾಗ್ತಾನೆ. ತಲೆ ಗಟ್ಟಿಗಿದೆ ಅಂತ ಹೇಳಿ ಯಾರಾದರೂ ಬಂಡೆಗೆ ಒಡ್ಕೋತಾರಿಯೇ? ದುಡುಕಬೇಡ, ತನ್ನ ತಂದೆಯ ದೌರ್ಬಲ್ಯದಲ್ಲಿ ಯಾವುದೋ ಒಂದು ವಿಧಿಯ ವಿನ್ಯಾಸವಿದೆ, ನಡೆಯಬೇಕಾಗಿರುವಂತಹ ಘಟನೆಗಳ ಒಂದು ರಚನೆ ಇದೆ, ಸಂಯೋಚನೆ ಇದೆ ಅಂತ ತಿಳಿ. ನೀನು ನಿನ್ನ ಮಾತನ್ನು ಕೇಳ್ಕೊಂಡು ನಾನೇನಾದರೂ ಎಲ್ಲಾಲೂ ತೊಂದರೆಗಳನ್ನು ನಿವಾರಿಸ್ಕೊಂಡು ಸಿಂಹಾಸನದ ಮೇಲೆ ಕೂತ್ರೆ ಕೋಸಲಕ್ಕೆ ತಾನೇ ನೆಮ್ಮದಿ ಉಂಟಾಗತ್ತೆಯೇ? ನಮ್ಮ ನಮ್ಮ ಅಂತಃಕಲಹ ಅಂದರೆ ಭರತನಿಗೆ ರಾಜ್ಯ ಸಿಕ್ತಲ್ಲ ಅಂತ ನಾನು ಅವನ ಜೊತೆಗೆ ಅಂತಃಕಲಹಕ್ಕೆ ತೊಡಗಿದ್ರೆ ನಮ್ಮ ಈ ಅಂತಃಕಲಹವೇ ನಮ್ಮ ನಾಡನ್ನೆಲ್ಲ ಸುಟ್ಟುಬಿಡುತ್ತೆ, ಮನೆಯ ಬೆಂಕಿ ಮನೆಯನ್ನು ಸುಡುವ ಹಾಗೆ. ನಾನು ಒಬ್ಬ ಕಾಡಿಗೆ ಹೋಗೋದೋ ಅಥವಾ ಕಾಡಿನ ಪಾಲಾಗೋದ ಮೇಲೋ ಅಥವಾ ಅಂತಃಕಲಹದ ಕಾರಣದಿಂದ ಇಡೀ ನಾಡು ಭಸ್ಮವಾಗಿ ಕಾಡಾಗೋದ ಮೇಲೋ, ನಾಡ ಹಿರಿಯ ಒಳ್ಪಿಗೆ ದೇಶಕ್ಕೆ ಆಗಬೇಕಾಗಿರತಕ್ಕಂಥ ಒಳ್ಳೆಯದಕ್ಕಾಗಿ ನಾನು ನನ್ನ ಅಲ್ಪ ಒಳಿತನ್ನು ಸಂತೋಷದಿಂದ ಬಲಿ ಕೊಡ್ತೀನಿ, ನೀನದಕ್ಕೆ ನನಗೆ ನೆರವಾಗಬೇಕು, ಆದ್ದರಿಂದ ನಿನ್ನ ಈ ದುಡುಕನ್ನು ಬಿಡು, ರಭಸವನ್ನು ಬಿಡು ಅಂತ ಅವನನ್ನು ಸಮಾಧಾನ ಮಾಡಿದ್ದಾನೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬಹುದು, ವಿಧಿಯ ಜೊತೆಗೆ ನಡೆಯುವವರೆವಿಗೂ ವ್ಯಕ್ತಿ ಕಲಿಯಾಗಬಲ್ಲ, ವಿಧಿಗೆ ವಿರುದ್ಧವಾಗಿ ನಡೆದರೆ ಅವನನ್ನು ವಿಧಿ ಬಲಿ ತೆಗೆದುಕೊಳ್ಳುತ್ತೆ.

ಯಾವಾಗ ಶ್ರೀರಾಮ ವಿಧಿ ಮತ್ತು ಮನುಷ್ಯ ಪ್ರಯತ್ನಗಳ ನಡುವಣ ಸಂಬಂಧದ ಸ್ವರೂಪವನ್ನು ವಿವರಿಸಿ ಹೇಳಿದನೋ, ವಿಧಿಗೆ ಎದುರಾಗಿ ನಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಮನುಷ್ಯನಿಗೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ನೋ, ಆಗ ಲಕ್ಷ್ಮಣನ ಮುಖಕ್ಕೆ ಹದಗೆಂಪನ್ನು ತಂದಿದ್ದಂತಹ ಅವನ ಕೋಪ ನಾಗಸ್ವರವನ್ನು ಕೇಳಿದ ನಾಗರನ ಹಾಗೆ ನಿಧಾನವಾಗಿ ಹೆಡೆ ಮುಚ್ಚಿತು, ನಿಧಾನವಾಗಿ ಕೆಳಗೆ ಇಳಿಯಿತು. ಜೊತೆಗೆ ಜಾನಕಿಯ ಪತಿಯಾದ ರಾಮ ಹೀಗೆ ಹೇಳ್ತಾ ಇದ್ದಾನೆ ಕೌಸಲ್ಯನ ಕುರಿತು, ತಾಯಿಯನ್ನು ಕುರಿತು: ಅಮ್ಮ ನೀನು ಅಳಬೇಡ, ಬಹಳ ಬೇಗ 14 ವರ್ಷ ಮುಗಿದೋಗುತ್ತೆ, ನಾನು ವಾಪಸ್ ಬರ್ತೀನಿ. ಜೊತೆಗೆ ನಿನಗೆ ನಿನ್ನ ಗಂಡನನ್ನು ಬಿಟ್ಟು ಬರೋದು ಸತ್ಯ ಧರ್ಮವಲ್ಲ, ಅವನಿಗೆ ಮುಪ್ಪಡಿಸಿದೆ, ಅವನ ಶುಶ್ರೂಷೆ ಮಾಡಿಕೊಂಡು ನೀನು ಇರಬೇಕಾದದ್ದು ನಿನ್ನ ಕರ್ತವ್ಯ. ಜೊತೆಗೆ ನಾನು ಇಲ್ಲದೇ ಇದ್ರೆ ತಾನೇ ಏನು, ಬಾಲ ಋಷಿಯ ಆಗಿರುವಂತಹ ಭರತನ ಕೂರ್ಮೆ ಅಥವಾ ಪ್ರೀತಿ ನಿನ್ನ ಮೇಲೆ, ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗಿಂತ ಯಾವ ರೀತಿಯಲ್ಲಿ ಕಡಿಮೆಯಾಗಿದೆ? ನಾನು ಇಲ್ಲದೇ ಇರೋವಾಗ ಅದು 100 ಮಡಿಯಾಗಿ ಬೆಳೆಯುತ್ತೆ, ನಿನ್ನನ್ನು ಅವನು ಪ್ರೀತಿಯಿಂದ ನೋಡ್ಕೋತಾನೆ. ನಾನು ಹೋಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ, ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡು. ನನ್ನನ್ನು ಕಾಡಿಗೆ ಕಳಿಸಿಕೊಡುವುದಕ್ಕೆ ಮಾಡುವ ಆಶೀರ್ವಾದ ಇಡೀ ಕೋಸಲ ರಾಜ್ಯದ ಕ್ಷೇಮಕ್ಕೆ ಅಂತ ಭಾವಿಸ್ಕೋ, ರವಿಕುಲದ ತೇಜಸ್ಸಿಗೆ ಯಶಸ್ಸಿಗೆ ಅಂತ ಭಾವಿಸ್ಕೋ. ಅದು ಸತ್ಯಕ್ಕೆ ಧರ್ಮಕ್ಕೆ ಪಿತೃವಾಕ್ಯ ಪರಿಪಾಲನಕ್ಕೆ ಮಾಡುವಂತಹ ಹಾರೈಕೆ ಅಂತ ತಿಳಿದುಕೋ. ಎಲ್ಲಕ್ಕಿಂತ ದೊಡ್ಡದಾಗಿ ನೀನು ನನ್ನನ್ನು ಕಾಡಿಗೆ ಕಳಿಸ್ಕೊಡೋದು ನಿನ್ನ ಮಗನ ಆತ್ಮೋದ್ಧಾರಕ್ಕೆ ಅಂತ ಭಾವಿಸು. ಕೈ ಮುಗಿದು ಕಾಲ್ಮುಟ್ಟಿ ನಿನ್ನ ಅಡಿದಾವರಗಳಿಗೆ ಮುಡಿಚಾಚಿ ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕಳಿಸ್ಕೊಡು ಅಂತ ಕೇಳಿದ್ದಾನೆ ರಾಮ. ಇಲ್ಲಿ ತಾನು ಕಾಡಿಗೆ ಹೋಗುವುದರಿಂದ, ಕಾಡಿನಲ್ಲಿ ವಾಸ ಮಾಡುವುದರಿಂದ ನನ್ನ ಆತ್ಮದ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಈ ಆತ್ಮ ಅನ್ನೋದಕ್ಕೆ ಎರಡರ್ಥ, ಒಂದು ತನ್ನ ಉದ್ಧಾರ ಅಂತಲೂ ಅರ್ಥ, ಇನ್ನೊಂದು ತನ್ನ ಆತ್ಮದ ಉದ್ಧಾರ ಅಂತಲೂ ಅರ್ಥ. ಪ್ರಾಯಶಃ ಈ ವನವಾಸ ಅನ್ನೋದು, ಪ್ರಕೃತಿಯ ಜೊತೆಗೆ ವ್ಯಕ್ತಿ ಬದುಕೋದು ಅನ್ನೋದು, ಮನುಷ್ಯನ ಅನುಭವವನ್ನು ಮಾಗಿಸುತ್ತೆ, ಅವನ ವ್ಯಕ್ತಿತ್ವವನ್ನು ಅರಳಿಸುತ್ತೆ. ಆ ಕಾರಣದಿಂದಲೇ ರಾಮಾಯಣದಲ್ಲಿ ಮಾತ್ರವಲ್ಲ ಮಹಾಭಾರತದಲ್ಲಿಯೂ ಕೂಡ ವನವಾಸದ ಪ್ರಸಂಗ ಇದೆ. ಅಂದರೆ ಒಂದು ರೀತಿಯಲ್ಲಿ ಮನುಷ್ಯ ಪ್ರಕೃತಿಯ ಜೊತೆಗೆ ಇಟ್ಕೊಂಡಿರುವಂತಹ ಸಂಬಂಧವನ್ನು ಮತ್ತೆ ಮತ್ತೆ ಹೊಚ್ಚ ಹೊಸದಾಗಿಸಿಕೊಳ್ಳುವುದಕ್ಕಾಗಿ ಒಂದಷ್ಟು ಕಾಡಿಗೆ ಹೋಗೋದು ಒಳ್ಳೆಯದೇನೋ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕಾಡನ್ನು ಕಡಿದು ನಾಡನ್ನು ಕಟ್ತಾ ಇರೋ ಅಭಿವೃದ್ಧಿಯ ಹೆಸರಿನ ಈ ಸಂದರ್ಭದಲ್ಲಿ ಪ್ರಾಯಶಃ ಇದು ಹೆಚ್ಚು ಸೂಕ್ತವಾಗಿದೆ ಅಂತ ಅನಿಸುತ್ತೆ. ಅಂದರೆ ಒಂದು ದೊಡ್ಡ ಕಾವ್ಯ ಎಲ್ಲ ಕಾಲಕ್ಕೂ ಆಯಾ ಕಾಲಕ್ಕೆ ಬೇಕಾಗಿರುವ ಸಂದೇಶವನ್ನು ನೀಡುವಂತಹ ಶಕ್ತಿಯನ್ನು ತನ್ನಲ್ಲಿ ತುಂಬಿಕೊಂಡಿರುತ್ತೆ. ಯಾವಾಗ ತನ್ನ ಆತ್ಮೋದ್ಧಾರಕ್ಕಾಗಿ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಕಳಿಸ್ಕೊಡು ಅಂತ ಕೇಳಿದ್ನೋ, ಕಣ್ಣೀರ ಧಾರೆಯ ಮೂಲಕ ಕಳಿಸ್ಕೊಡೋದಕ್ಕೆ ಸಿದ್ಧಳಾದ್ಲು. ಈ ತಾಯಿ ಮಕ್ಕಳ ಸಂಬಂಧವನ್ನು ಕಂಡು ಇಡೀ ಚರಾಚರವಾದಂತಹ ವಿಶ್ವ ರೋಮಾಂಚದಿಂದ ಕೂಡಿದೆ, ಮೈ ಮರೆತಿದೆ.

0: ಚರಾಚರಮಯವಾದ ವಿಶ್ವವೇ ರೋಮಾಂಚ ಕಂಚುಕಿತ ಗಾತ್ರವಾಗುವ ಹಾಗೆ ಈ ಮಾತುಗಳನ್ನು ಕೌಸಲ್ಯ ತನ್ನ ಮಗನಿಗೆ ಹೇಳ್ತಾ ಇದ್ದಾಳೆ. ನೀನಿಗೆ ಕಾಡಿಗೆ ಹೋಗ್ತಾ ಇರುವುದು ವಿಧಿಯ ವಜ್ರೇಚ್ಛೆ, ಅದಕ್ಕೆ ಜಯವಾಗಲಿ. ಇದು ನಿರುತವಾದ ಋತದ ಒಂದು ಭಾಗ. ಋತ ಎನ್ನುವುದು ವಿಧಿ ಅನ್ನೋದಕ್ಕೆ ಇರೋ ಇನ್ನೊಂದು ಹೆಸರು. ಏನು ಆಗಬೇಕೋ ಅದಾಗುವಂತಹ ವಿಧಿಯ ಒಂದು ಒಳ ವ್ಯವಸ್ಥೆ. ಇದು ಜಗದೀಶನ ಕೃಪೆ ನನಗೆ ಆಗಲಿ. ದೇವರುಗಳೆಲ್ಲ ನಿನ್ನ ಮೇಲೆ ಒಲವನ್ನು ತೋರಿಸಲಿ. ನನ್ನ ಮಾತೃವಲ್ಮೆಯ ಮಹತ್ ಪ್ರಾರ್ಥನೆಗೆ ಕಿವಿಗೊಟ್ಟು ನಿನಗೆ ಜಯವಾಗಲಿ ಅಂತ ಧರ್ಮ ದೇವತೆಗಳನ್ನು ಈ ರೀತಿ ಕೇಳ್ತಾ ಇದ್ದಾಳೆ. ಇವನು ಇದುವರೆಗೂ ನನ್ನ ಮಗನಾಗಿದ್ದ, ಈಗ ನಿಮ್ಮ ತೊಡೆಯ ಹಾಸಿಗೆಯ ಮೇಲೆ ಇವರನ್ನು ನಾನು ಕಳಿಸ್ತಾ ಇದ್ದೀನಿ. ತಾನು ಕಳಿಸ್ತಾ ಇರೋದು ವಿಶಾಲವಾದ ಕಾಡು ಎನ್ನುವಂತಹ ಹುಲೆಯ ಹೊಟ್ಟೆಯ ಒಳಗೆ. ಅವನ್ನು ಕಾಪಾಡಬೇಕಾದದ್ದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ ಅಂತ ಕೇಳಿಕೊಂಡು ಪ್ರಕೃತಿಯನ್ನು ಕುರಿತು ಹೇಳ್ತಾ ಇದ್ದಾಳೆ. ಈ ತಬ್ಬಲಿಯಾದ ರಾಮಚಂದ್ರನಿಗೆ, ತಾಯಿಯನ್ನು ಬಿಟ್ಟಿರಬೇಕಾದಂತಹ ಈ ರಾಮಚಂದ್ರನಿಗೆ ಇನಿಮೇಲೆ ನೀನೇ ತಾಯಿ ಅಂತ ಹೇಳಿ ಮಗನನ್ನು ಕಳಿಸ್ಕೊಡ್ತಾ ಇದ್ದಾಳೆ. 14 ವರ್ಷಗಳ ಅವಧಿಯನ್ನು ಬೇಗ ಮುಗಿಸಿ ಮರಳು, ಬೇಗ ಮರಳು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾಳೆ. ಮರಳು ಅನ್ನುವುದಕ್ಕೆ ಎರಡು ಅರ್ಥ ಇದೆ. ಒಂದು ವಾಪಸ್ ಬಾ ಅಂತನೂ ಅರ್ಥ, ಇನ್ನೊಂದು ಕಾಡಿನಲ್ಲಿ ಬೇಯಬೇಕಲ್ಲ, ಆ ಬೇಯುವಿಕೆಯನ್ನು ಮುಗಿಸಿ ಬಾ ಅಂತನೂ ಅರ್ಥ. ನಿನಗೆ ಒಳ್ಳೆಯದಾಗಲಿ, ನಿನಗೆ ಗೇಲವಾಗಲಿ ಅಂತ ಕಂದನನ್ನು ರಾಮಚಂದ್ರನನ್ನು ಹರಸಿ, ನೀನು ಯಾವ ಧರ್ಮದ ಸಾಧನೆಗಾಗಿ ಹೊರಟಿದ್ದೀಯೋ ಆ ಧರ್ಮ ದೇವತೆಯೇ ನಿನ್ನನ್ನು ರಕ್ಷಿಸ್ತಾಳೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಒಂದು ಮಾತನ್ನು ಪ್ರಾಯಶಃ ಇಲ್ಲಿ ಕುವೆಂಪು ಈ ಸನ್ನಿವೇಶದಲ್ಲಿ ನೆನಪಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ನೀನು ಯಾವ ದೇವರುಗಳನ್ನು ಪೂಜೆ ಮಾಡಿದ್ದೀಯೋ ಆ ಎಲ್ಲ ದೇವತೆಗಳ ರಕ್ಷೆ ನಿನಗೆ ಇರಲಿ. ತಂದೆ ತಾಯಿಯರ ಪ್ರೀತಿ, ಜನರ ಒಲ್ಮೆ, ನಿನಗೆ ಚಿರಂಜೀವತ್ವವನ್ನು ಜಯಗೈಲಿ ಅಂತ ಹೇಳಿ ಮಗನನ್ನು ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದಾಗ ತಾಯಿಯನ್ನು ತಬ್ಬಿಕೊಂಡು ಅವಳನ್ನು ಮತ್ತೆ ಮತ್ತೆ ಅಪ್ಪಿಕೊಂಡು ಕಾಲುಗಳಿಗೆ ನಮಸ್ಕಾರ ಮಾಡಿ ತನ್ನ ಹಣೆ ಅವಳ ಕಾಲುಗಳ ಮೇಲೆ ಇಟ್ಟು ಪೊಡಮೊಟ್ಟು ಮನಸ್ಸಿನಲ್ಲಿ ಉಕ್ಕಿ ಬರ್ತಾ ಇರುವಂತಹ ಅಕ್ಕರೆ ಮತ್ತು ಅವುಗಳ ಜೊತೆಯಲ್ಲಿಯೇ ಬರ್ತಾ ಇರತಕ್ಕಂತಹ ದುಃಖವನ್ನು ತಡೆದುಕೊಂಡು ಸಂಯಮ ಮೂರ್ತಿಯಾದ ಶ್ರೀರಾಮ ಬೇಗ ಅಲ್ಲಿಂದ ಹೊರಟ. ಹಾಗೆ ಹೊರಟವನು ನೇರವಾಗಿ ಬಂದದ್ದು ತನ್ನ ಕಾಂತಿಯಾದ ಸೀತೆಯ ಅಂತಃಪುರಕ್ಕೆ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
2: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ, ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗಬಂಧನ್ ವಿದ್ಯಾವಾನ ಗುನಿಯತಿ ಚಾತುರ್ ರಾಮ ಕಾಜ ಕರೆ ಬೇಕೋ ಆತುರ್ ರಘುಚರಿತ್ರ ಸುನಿ ಬೇಕೋ ರಸಿಯ ರಾಮ ಲಖನ್ ಸೀತಾಮನ ಬಸಿಯ ಸೂಕ್ಷ್ಮ ರೂಪಧರಿ ಸಿಯಹಿ ದಿಖಾವ ವಿಕಟ ರೂಪಧರಿ ಲಂಕ ಚಡಾವ ಭೀಮ ರೂಪಧರಿ ಅಸುರ ಸಹಾರೆ ರಾಮಚಂದ್ರ ಕೇ ಕಾಜ ಸವಾರೆ ಲಾಯ ಸಂಜೀವನ ಲಖನ ಜಿಯಾಯ ಶ್ರೀ ರಘುಬೀರ ಹರ್ಷಿ ಉರಲಾಯ ರಘುಪತಿ ಕಿನ್ನಿ ಬಹುತ ಬಡಾಯ ತುಮ ಮಮ ಪ್ರಿಯ ಭರ ತಹಿ ಸಮಬಾಹೆ ಸಹಸ ಬದನ ತುಮಾರ ಜಸಗಾವೆ ಅಸ ಕಹಿ ಶ್ರೀಪತಿ ಕಂಠ ಲಗಾವೆ ಶಂಕಾಧಿಕ ಬ್ರಹ್ಮಾದಿ ಮುನೀಸ ನಾರದ ಸಾರದ ಸಹಿತ ಅಹಿಂಸ ಜಮ್ ಕುಬೇರ ದಿಕ ಪಾಲ ಜಹಾಥೆ ಕಬಿ ಕೋಬಿಕ ಕಹಿ ಸಕೆ ಕಹಾಥೆ ತುಮ ಉಪಕಾರ ಸುಗ್ರೀವಹಿ ಕಿಯಾ ರಾಮ ಮಿಲಾಯ ರಾಜಪತ ದೀಹಾ ತುಮರೋ ಮಂತ್ರ ಮೇ ಭೀಷರ ಮಾನ ಲಂಕೇಶ್ವರ ಭಯ ಸಬ ಜಗ ಜಾನ ಜುಗ್ ಸಹಸ್ರ ಜೋ ಜನ ಪರ ಭಾಲು ಲಿಲ್ಯೋತ್ತಾಹಿ ಮಧುರ ಫಲ ಜಾನು ಪ್ರಭು ಮುದ್ರಿಕಾ ಮೇಲೆ ಮುಖಮಾಯಿ ಜಲ್ದಿ ಲಾಂಗೆ ಅಜರ ಜನಾಯಿ ದುರ್ಗಮ ಕಾಜ ಜಗತ್ ಕೇ ಜೇತೆ ಸುನುಗ್ರ ಅನುಗ್ರಹ ತುಮರೇ ತೇತೆ ರಾಮ ದುಲಾರೆ ತುಮರ ಕವಾಲೆ ಹೋತನ ಆಜ್ಞಾ ಬಿನ ಪಯ ಸಾರೆ ಸಬ ಸುಕಲ ಹೇ ತುಮಾರಿ ಶರಣ ತುಮ್ ರಕ್ಷಕ್ಕಾವು ಕೋ ಡರ್ನ ಆಪನ ತೇಜ್ ಸಮಾರೋ ಆಪೆ ತೀನೋ ಲೋಕ ಹಾತ ಪೇ ಕಾಪೆ ಭೂತ ಪಿಶಾಚ ನಿಕಟ ನಹಿ ಆವೆ ಮಹಾವೀರ ಜಬ ನಾಮ ಸುನಾವೆ ನಾಸೈ ರೋಗ ಹರೇ ಸಬ ಪೀರ ಜಪತ ನಿರಂತರ ಹನುಮತ ಬೀರ ಸಂಕಟ ತೇ ಹನುಮಾನ ಛುಡಾವೆ ಮನ ಕ್ರಮ ವಚನ ಜ್ಞಾನ ಜೋಲಾವೆ ಸಬ ಪರ ರಾಮ ತಪಸ್ವಿ ರಾಜಾ ತಿನಕೇ ಕಾಜ ಸಕಲ ತುಮ ಸಾಜ ಔರ ಮನೋರಥ ಜೋ ಕೊಯಿ ಲಾವೆ ಸೋಯಿ ಅಮಿತ ಜೀವಲಭ ಜಾವೆ ಚಾರೋ ಜುಗ ಪರ ತಾಪ ತುಮಾರಾ ಹೇ ಪರ ಸಿದ್ಧಿ ಜಗತ ಉಜಿಯಾಲ ಸಾಧು ಸಂತಕೆ ತುಮರ ಕವಾಲೆ ಅಸುರ ನಿಕಂದನ ರಾಮ ದುಲಾರೆ ಅಷ್ಟ ಸಿದ್ಧಿ ನೋ ನಿಧಿ ಕೇ ದಾತ ಅಸಬರ ದಿನ ಜಾನಕಿ ಮಾತ ರಾಮ ರಸಾಯನ ತುಮರೇ ಪಾಸ ಸದಾರ ಹೋ ರಘು ದೇವಕಿ ನಾಸ ತುಮರೇ ಭಜನ ರಾಮ ಕೋ ಪಾವೆ ಜನಮ ಜನಮ ಕೇ ದುಃಖ ಬಿಸರಾವೆ ಅಂತ ಕಾಲ ರಘು ಬರಪುರಿ ಜಾಯಿ ಜಹಾ ಜನ್ಮ ಹರಿ ಭಕ್ತ ಕಹಾಯಿ ಔರ ದೇವತಾ ಚಿತ್ತನ ಧರೈ ಹನುಮತ ಸೇವಿ ಸರ್ವ ಸುಖ ಕರೈ ಸಂಕಟ ಕಟೆ ಮಿಟೇ ಸಬ ಪೀರ ಜೋ ಸುಮಿರೆ ಹನುಮನ ಬಲ ಬೀರ ಜಯ ಜಯ ಜಯ ಹನುಮಾನ ಗುಸಾಯಿ ಕೃಪಾ ಕರೋ ರಘು ದೇವಕಿ ನಾಯಿ ಜೋ ಶತಬಾರ ಪಾಠ ಕರ ಕೋಯಿ ಚುಡಹಿ ಬಂದಿ ಮಹಾಸುಖ ಹೋಯಿ ಜೋ ಯಹ ಪಡೆ ಹನುಮಾನ ಚಲೀಸ ಹೋಯ ಸಿದ್ಧಿ ಸಾಧಿ ಗೌರೀಸ ತುಲಸೀದಾಸ ಸದಾ ರಹೆ ಚೇರ ಕೀ ಜಯ ನಾಥ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಅ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 companies including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: चिकोडिया KLE कॉलेज ऑफ इंजिनियरिंग अँड टेक्नॉलूजि KLECET 2026 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

ಎದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೋಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ಲರಿಗೂ ನಮಸ್ಕಾರ. ಭಾವಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಈ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಬನ್ನಿ ಕೇಳೋಣ ವರ್ಷಧಾರೆ ಕವನ ಸಂಕಲದಿಂದ ಆಯ್ದಂತಹ ಎಂತ ಕಂದ ಇವ ನೋಡಿ ಇವಾಗ ಇಲ್ಲ ಸಮಜೋಡಿ. ವರ್ಷ ಸುರೇಶ್ ಅವರ ಧ್ವನಿಯಲ್ಲಿ ಕೇಳಿ ಈ ಒಂದು ಗೀತೆಯನ್ನ.

ಹಳ್ಳಿ ಹುಡುಗಿ ಹರೆಯಕ್ಕೆ ಬಂದಾಗ, ಬಾಲ್ಯದ ಗೆಳೆಯನ ನೋಡುವ ದೃಷ್ಟಿ ಬದಲಾದಾಗ, ಆ ಪ್ರೀತಿ ತುಂಬಿದ ಕಣ್ಗಳು, ಆ ಹುಡುಗಿಯ ಮನದಲ್ಲಾಗುವ ಪುಳಕ, ಆ ಪುಳಕವನ್ನ ಅದೇ ಹಳ್ಳಿಯ ಸೊಗಡಿನಲ್ಲಿ ಕೇಳಿ ಒಂದೇ ಓಣ್ಯಾಗ ಕೂಡಿ ಇದ್ದು ಬೆಳೆದರವ್ವ ನೆರೆಹೊರಿ ಎಂದೂ ಇಲ್ಲದ್ದು ನನಗೀಗಾಕ ಬಂದೈತಿ. ನಾ

ಪ್ರೀತಿಯ ಮಡದಿಯ ಅಗಲಿಕೆಯಿಂದ ನೊಂದ ಪತಿಯು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡುವ ಪರಿಯನ್ನ ಕೇಳಿ, ಏಕೆ ಹೀಗೆ ಮನವೇ, ನೀನು ಸುಮ್ಮನೇಕೆ ಅಲೆಯುವೆ, ನಲ್ಲೆ ತೊರೆದು ಹೋದ ಮೇಲೂ

ಬದುಕನ್ನ ಒಂದು ಗೀತೆ ಮಾಡಿ ಹಾಡುವಂತೆ ಹರಿಸಿದ ತಾಯಿಗಾಗಿ ಮಗಳ ಅಂತರಾಳದ ಮಾತುಗಳು, ನಿನ್ನ ಕನಸು ನಾನಮ್ಮ, ನೀನೇ ಬೆಳೆಸಿದ ಕರುವು, ನಿನ್ನ ತಪವು ಫಲಿಸಲೆಂದು ನೀನೇ ಹರಸಮ್ಮ ಕೇಳಿ.

0: 90.4 FM KLE ಕನಸು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಚಂಚಲತೆ ಮತ್ತು ಅತಿ ಚಟುವಟಿಕೆಯ ಕಾಯಿಲೆ. ಸ್ನೇಹಿತರೆ, ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾನೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರಿನ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಎಸ್, ಇವತ್ತಿನ ವಿಷಯ ಅಲ್ಲಿಂದನೇ ಆರಂಭ ಮಾಡೋಣ. ADHD ಎಂದರೇನು?
1: ಈಗ ADHD ಫುಲ್ ಫಾರ್ಮ್ ಅಂತ ಹೇಳಿದ್ರೆ ನಾವು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಮಗುವಿನಲ್ಲಿ ಅತಿ ಜಾಸ್ತಿ ಚಂಚಲತೆ ಇರುತ್ತೆ, ಹಾಗೆ ಅತಿ ಚಟುವಟಿಕೆ ಇರುತ್ತೆ. ಈ ಕಾಯಿಲೆ ಬಗ್ಗೆ ನಿಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕು, ಕೇಳುಗರಿಗೆ ಅರ್ಥ ಆಗ್ಬೇಕು ಅಂತ ಹೇಳಿ ನಾನು ಒಂದು ಸಣ್ಣ ಪ್ರಕರಣದ ಮುಖಾಂತರ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಸೊ 10 ವರ್ಷದ ಹುಡುಗಿ ತುಂಬಾ ಚುರುಕಾಗಿರೋದೇ ಆಕೆ ಸಮಸ್ಯೆ. ಆಕೆ ಶಾಲೆಯಲ್ಲಿ ಕುಳಿತಲ್ಲಿ ಕೂರೋದಿಲ್ಲ, ಕ್ಲಾಸ್ನಲ್ಲಿರೋ ಇತರರಿಗೆಲ್ಲ ಕಿರಿಕಿರಿ ಮಾಡ್ತಾಳೆ, ಟೀಚರ್ಸ್ ಪಾಠ ಮಾಡ್ಬೇಕಿದ್ರು ಕೂಡ ಪದೇ ಪದೇ ಟೀಚರ್ಸ್ ಡಿಸ್ಟರ್ಬ್ ಮಾಡ್ತಾಳೆ, ಪಾಠದ ಮೇಲೂ ಅವಳ ಗಮನ ಇರೋದಿಲ್ಲ. ಇನ್ನು ಆಟದಲ್ಲಂತೂ ಆಕೆ ಅತಿಯಾಗಿ ಕ್ರಿಯಾಶೀಲಳಾಗಿದ್ದಾಳೆ. ಅಂದ್ರೆ ಬೇರೆ ಮಕ್ಕಳ ಜೊತೆ ಆಕೆ ಆಟ ಆಡಕ್ ಹೋದ್ರೆ ಬೇರೆ ಆಟಾಡೋರೆಲ್ಲ ಅವಳು ಹೇಳಿದ ಮಾತನ್ನೇ ಕೇಳ್ಬೇಕು, ಎಲ್ಲರನ್ನ ಬದಿಗೊತ್ತಿ ತಾನೇ ಆಟದ ಅಂಗಳದ ತುಂಬಾ ಆವರಿಸ್ಕೊಳ್ತಾಳೆ, ತಂದೇ ಆದ ನಿಯಮಗಳನ್ನು ಹೇರ್ತಾಳೆ, ಅವಳು ಹಾಕಿರೋ ರೂಲ್ಸ್ ವಿರುದ್ಧ ಯಾರು ಹೋಗೋ ಹಾಗಿಲ್ಲ. ಇನ್ನು ಮನೆಯಲ್ಲಿ ನೋಡಿದ್ರೆ ಮನೆಯಲ್ಲೂ ಕೂಡ ಬೇರೆ ಅಕ್ಕಂದ್ರೆ ಯಾರಿದ್ದಾರೆ ಅವ್ರ ಮೇಲೂ ಅವಳದೇ ಕಾರುಬಾರು, ಅಪ್ಪ ಅಮ್ಮ ಹೇಳಿರೋ ಮಾತು ಕೇಳೋದಿಲ್ಲ, ಸೊ ಅತಿರೇಕವಾಗಿ ವರ್ತಿಸ್ಬಿಡ್ತಾಳೆ. ಸೊ ಎಲ್ರಿಗೂ ಕೂಡ ಈ ಹುಡುಗಿ ಯಾಕಪ್ಪ ಹಿಂಗ ಆಡ್ತಾಳೆ ಅನ್ನೋದೇ ಅತಿ ಬೇಸರವನ್ನು ಉಂಟು ಮಾಡುವಂತ ಒಂದು ಸಂಗತಿ. ಆದ್ರೆ ಈ ಮಗುನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ನಾವು ಗಮನಿಸಿರೋ ಅಂತ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಮಗು ಬರೇ ಮನೆಯಲ್ಲಿ ಅಥವಾ ಸ್ಕೂಲ್ನಲ್ಲಿ ಮಾತ್ರ ಈ ತರ ಆಡೋದಿಲ್ಲ, ಆಸ್ಪತ್ರೆಗೆ ಬಂದಾಗ್ಲೂ ಅವಳು ಹಂಗೆ ಆಡ್ತಾ ಇದ್ಲು. ಅಂದ್ರೆ ಆಸ್ಪತ್ರೆಯಲ್ಲಿ ಟೇಬಲ್ ಮೇಲೆ ಹತ್ತಾಳೆ ಜಿಗಿತಾಳೆ, ಏನೋ ಕಾಟ್ ಮೇಲೆ ಹತ್ತಾಳೆ ಜಿಗಿತಾಳೆ, ಅಲ್ಲಿ ಇಟ್ಟಿರೋ ಲ್ಯಾಂಡ್ ಲೈನ್ ಫೋನ್ ಅನ್ ಕಿತ್ ಹಾಕ್ತಾಳೆ, ಕಂಪ್ಯೂಟರ್ ಅನ್ನು ಎಳ್ದಾಡ್ತಾಳೆ. ಅಂದ್ರೆ ಇದನ್ನ ನೋಡಿದ್ರೆ ಏನ್ ಗಮನಕ್ಕೆ ಬರುತ್ತೆ ಅಂದ್ರೆ, ಈ ಮಗು ಏನ್ ಮಾಡ್ತಾ ಇದೆ ಅದು ಬೇಕಂತ ಮಾಡ್ತಾ ಇಲ್ಲ. ಈಗ ಸಹಜವಾಗಿ ಎಲ್ರಿಗೂ ಅನ್ಸೋದು, ಏ ಯಾಕಪ್ಪ ಈ ಹುಡುಗಿನ ಈ ತರ ಬೆಳೆಸಿದ್ದಾರೆ, ಯಾಕಪ್ಪ ಅಮ್ಮ ಏನು ಮಾಡ್ತಾ ಇಲ್ಲ. ಹೀಗಿರೋದಿಲ್ಲ, ಅದು ಒಂದು ಕಾಯಿಲೆ ಆಗಿರೋದ್ರಿಂದ ಆಕೆಗೆ ತನ್ನ ಚಟುವಟಿಕೆಯ ಮೇಲೆ ನಿಯಂತ್ರಣ ಅನ್ನೋದು ಇರೋದಿಲ್ಲ. ಸೊ ಈ ತರದ ಮಕ್ಕಳುಗಳನ್ನ ನೀವು ಕೂಡ ನಿಮ್ ಸುತ್ತಮುತ್ತಲು ಗಮನಿಸಿರಬಹುದು. ಸೊ ಕೆಲವೊಮ್ಮೆ ನಾನು ಹೇಳಿರೋ ತರ ಈ ಮಕ್ಕಳಿಗೆ ಪನಿಷ್ಮೆಂಟ್ ಅಥವಾ ಏನೋ ಎಲ್ಲರಿಂದ ಹೊಡೆತ ಅನ್ನೋ ತಿನ್ನೋ ಪರಿಸ್ಥಿತಿನೇ ಜಾಸ್ತಿ ಇರೋದೇ ವಿನ ಯಾರಿಗೂ ಕೂಡ ಇದು ಒಂದು ಕಾಯಿಲೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ADHD ಅನ್ನೋದನ್ನ ಈಗ ನಾವೇನ್ ಹೇಳ್ತೀವಿ, ಒಂದು ಗಮನ ಶಕ್ತಿ ಕಡಿಮೆ ಇರುವಂತದ್ದು ಅಥವಾ ತನ್ನ ಒಂದು ಆಕ್ಟಿವಿಟಿಗಳ ಮೇಲೆ ಅಥವಾ ಹೈಪರ್ ಆಕ್ಟಿವಿಟಿ ಮೇಲೆ ನಿಯಂತ್ರಣ ಇಲ್ಲದೆ ಇರುವಂತ ಕಾಯಿಲೆ ಅಂತ ಹೇಳ್ತೀವಿ. ಸೊ ಇದು ಕೂಡ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್, ಅಂದ್ರೆ ನರದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ಇದು ಡಿಸಾರ್ಡರ್ ಅಂತ ಕರಿತೀವಿ. ಸೊ ಹೆಚ್ಚಾಗಿ ಈ ಮಕ್ಕಳ ನಾವು ಇದು ಏನು ಸಿಂಪ್ಟಮ್ಸ್ ಗಳನ್ನ ನಾನು ಈವಾಗ್ಲೇ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದೆಲ್ಲ 7 ವರ್ಷದ ಮುಂಚಿತವಾಗಿಯೇ ನಮ್ಗೆ ಗಮನಕ್ಕೆ ಬಂದಿರ್ತಾವೆ. ಆದ್ರೆ ಅಗೇನ್ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ಅನ್ನೋದನ್ನ ಪಡೆಯೋದು ಹೆಚ್ಚಿನವರು ಸ್ವಲ್ಪ ಡಿಲೇ ಮಾಡಿಬಿಡ್ತಾರೆ. ಸೊ ನಾವೀಗ ಸಹಜವಾಗಿ ಮಕ್ಕಳಲ್ಲಿ ನೋಡಿರ್ಬೋದು, ಸಾಂದರ್ಭಿಕವಾಗಿ ತಮ್ಮ ಮನೆ ಕೆಲಸನ ಕೆಲವರು ಮರ್ತು ಬಿಡ್ಬೋದು, ಅಥವಾ ತರಗತಿಯ ಸಮಯದಲ್ಲಿ ಹಗಲ್ಗನ್ಸ್ ಕಾಣ್ತಾ ಇರೋದು, ಅಥವಾ ಕೆಲವೊಮ್ಮೆ ಯೋಚಿಸದೆ ಹೆಂಗೋ ವರ್ತಿಸ್ಬಿಡೋದು, ದುಡುಕಿನ ನಿರ್ಧಾರ ತಕೊಳ್ಳೋದು, ಅಥವಾ ಯಾವಾಗ್ಲೂ ಒಂಥರ ಚಡಪಡಿಕೆಯಲ್ಲಿರೋದು, ಊಟದ ಮೇಜಲ್ಲಿ ಕೂತಾಗ್ಲೂ ಕೂಡ ಒಂಥರ ಕೈಕಾಲುಗಳು ಕಾನ್ಸ್ಟೆಂಟ್ಲಿ ಮೂವ್ ಆಗ್ತಾ ಇರ್ತವೆ ಅಂತ ಮಕ್ಕಳನ್ನು ನಾವು ನೋಡಿರಬಹುದು. ಆದ್ರೆ ಇದಕ್ಕೆ ಕಂಪೇರ್ ಮಾಡಿದಾಗ ADHD ಅನ್ನೋದು ಯಾಕೆ ಕಾಯಿಲೆ ಲೆವೆಲ್ಗೆ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ರೆ, ಈ ಲಕ್ಷಣಗಳು ಈ ಮಕ್ಕಳಿಗೆ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟಿ ಮಾಡೋದ್ರಲ್ಲಿ ತೊಡಕನ್ನುಂಟು ಮಾಡುತ್ತೆ. ಸೊ ಆ ತೊಡಕು ಅಂದ್ರೆ ಏನು, ಈಗ ಸ್ಕೂಲಲ್ಲಿ ಸರಿಯಾಗಿ ಪಾಠ ಕೇಳಿಸ್ಕೊಳಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಥವಾ ಯಾವುದೇ ಕೆಲಸನ ಪೂರ್ತಿ ಮಾಡಕ್ ಸಾಧ್ಯನೇ ಇಲ್ಲ, ಎಲ್ಲಾ ಕಡೆ ಹೋಗಿ ಜಗಳಗಳನ್ನ ಮಾಡ್ಕೊಂಡು ಬರ್ತಾರೆ, ಹೊಡೆದಾಟ ಬಡದಾಟಗಳನ್ನ ಮಾಡ್ಕೊಂಡು ಬರ್ತಾರೆ, ಅಥವಾ ಕೆಲವೊಮ್ಮೆ ಆ ದುಡುಕಿನ ಪ್ರವೃತ್ತಿಯಿಂದ ಬೇರೆ ಮಕ್ಕಳಿಗೂ ಹಾನಿ ಮಾಡಿ ಬಂದಿರ್ತಾರೆ. ಸೊ ಇಂಥ ಲೆವೆಲ್ಗೆ ಇದು ಜಾಸ್ತಿ ಆದಾಗ ನಾವಿದನ್ನ ಕಾಯಿಲೆ ಅಂತ ಹೇಳಿ ಪರಿಗಣಿಸ್ತೀವಿ.
0: ಈ ಕಾಯಿಲೆಗೆ ಕಾರಣದ ಬಗ್ಗೆ ನೀವು ಒಂದು ಉದಾಹರಣೆಯ ಮುಖಾಂತರ ವಿವರವಾಗಿ ತಿಳಿಸಿದ್ರೆ, ನೀವು ಹೇಳುವಾಗಲೇ ಇತ್ತೀಚಿನ ದಿನಗಳಲ್ಲಿ ಇಂಥ ಚಿಕ್ಕ ಚಿಕ್ಕ ಮಕ್ಕಳು ನಾನು ನೋಡ್ತೇನೆ, ಅದು ನನಗೆ ನೆನಪಾಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈಗ ಈ ಒಂದು ಕಾಯಿಲೆಗೆ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ. ಆ್ಯಂಡ್ ಪಾಲಕರು ಈ ಕಾಯಿಲೆ ಇದ್ದಾಗ, ಇಂಥ ಒಂದು ಸಮಸ್ಯೆ ಇದ್ದಾಗ ಅವ್ರು ಯಾಕೆ ಅತಿ ಶೀಘ್ರದಲ್ಲಿ ವೈದ್ಯರನ್ನ ಅಥವಾ ನಿಮ್ಮನ್ನ ಭೇಟಿಯಾಗಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಅವರ ಮನಸ್ಥಿತಿ ಬಗ್ಗೆ?
1: ಓಕೆ, ಈಗ ಸಹಜವಾಗಿ ADHD ಇರೋ ಮಕ್ಕಳಲ್ಲಿ ಅಂದ್ರೆ ಈ ಲಕ್ಷಣಗಳಿರ್ತಾವೆ, ಆದ್ರೆ ಅವರಲ್ಲಿ ಕೆಲವು ಬೇರೆ ಸ್ಟ್ರೆಂತ್ಗಳು ಇರ್ತಾವೆ. ಅಂದ್ರೆ ಈ ಮಕ್ಕಳು ಮೇ ಬಿ ಕೆಲವೊಮ್ಮೆ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ರೈಟ್ ಇನ್ ಸಮಥಿಂಗ್, ಅಂದ್ರೆ ಮೇ ಬಿ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹುಷಾರಿದ್ದಾರೆ, ತುಂಬಾ ಪ್ರೈಸ್ಗಳನ್ನೆಲ್ಲ ಗೆದ್ಕೊಂಡು ಬರ್ತಾ ಇದ್ದಾರೆ, ಅಥವಾ ಮಾತಾಡೋದ್ರಲ್ಲೂ ಕೂಡ ಅತಿ ಚುರುಕಾಗಿದ್ದಾರೆ. ಸೊ ಎಟ್ ಸಮ್ ಲೆವೆಲ್ ಏನಾಗ್ಬಿಡುತ್ತೆ, ಅವರೆಲ್ಲೋ ಒಂದು ಡಿಬೇಟ್ ಕಾಂಪಿಟೇಷನ್ ಇರ್ಬೋದು, ಅಲ್ಲಿ ಹೋಗಿ ಪಟಪಟ ಅಂತ ಮಾತಾಡಿ ಬರ್ತಾರೆ, ಪ್ರೈಸ್ ಗಳನ್ನು ವಿನ್ ಆಗ್ತಿದ್ದಾರೆ. ಸೊ ಎಲ್ಲಾ ಕಡೆಯಲ್ಲೂ ಅಂದ್ರೆ ಅವರು ಆ ಪ್ರೈಸ್ ಗಳನ್ನ ವಿನ್ ಆಗೋದ್ರಿಂದ ತಂದೆ ತಾಯಿಯರಿಗೆ ಏನನ್ಸುತ್ತೆ, ಓ ಇವ್ರು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರ್ಬೇಕಿದ್ರೆ ನಾನು ಯಾಕೆ ಇದನ್ ಕಾಯಿಲೆ ಅಂತ ಲೇಬಲ್ ಮಾಡ್ಲಿ. ಕರೆಕ್ಟ್. ಸೊ ಏನಾಗಬಹುದು, ಮೇಬಿ ಅದು ಸಮಸ್ಯೆ ಯಾವಾಗ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಈ ಸಣ್ಣ ಏಜ್ ಅಲ್ಲಿ ಗಮನಕ್ಕೆ ಬರದೇ ಇರಬಹುದು. ಬಟ್ ಈಗ ಸಣ್ಣ ವಯಸ್ಸಲ್ಲಿ ಮೇಬಿ ಒಂದು ಮಗು ಸ್ಕೂಲ್ಗೆ ಹೋಗ್ಬೇಕಿದ್ರು ಕೂಡ ಪೋರ್ಷನ್ ಕಡಿಮೆ ಇರುತ್ತೆ, ಹಂಗಾಗಿ ಆ ADHD ಕಾಯಿಲೆ ಇದ್ರು ಕೂಡ ಆ ಮಗು ಹೇಗೋ ಕೋಪ್ ಅಪ್ ಮಾಡ್ಕೊಂಡು, ಈಗ ಬುದ್ಧಿಶಕ್ತಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಮಗು ಸ್ವಲ್ಪ ಓದಿದ್ರಲ್ಲೇ ಆ ಮಗುಗೆಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ, ಹೆಂಗೋ ಎಕ್ಸಾಮ್ ಅಲ್ಲೆಲ್ಲ ಚೆನ್ನಾಗಿ ಪಾಸ್ ಮಾಡಿ ಬರ್ತಾ ಇರ್ಬೋದು. ಆದ್ರೆ ನಿಧಾನವಾಗಿ ಅಂದ್ರೆ ಒಂದ ಅಕಾಡೆಮಿಕ್ ಕರಿಕ್ಯುಲಮ್, ಈಗ ಓದು ವಿದ್ಯಾಭ್ಯಾಸದ ಏನು ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು ಅಥವಾ ಸಿಲೆಬಸ್ ಗಳು ಜಾಸ್ತಿ ಆಗ್ತಾ ಹೋದು, ಆಗ ಈ ಮಕ್ಕಳಿಗೆ ಡೆಫಿನೆಟ್ಲಿ ಕೋಪ್ ಅಪ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಒಂದೇ ವಿಚಾರ. ಮತ್ತೆ ಇನ್ನೊಂದು, ಆ ಗಮನ ಶಕ್ತಿ ಅನ್ನೋದು ಇಲ್ಲ ಅನ್ನೋದು ಇದ್ದಾಗ ಏನಾಗುತ್ತೆ, ಹೆಚ್ಚಿನ ಮಕ್ಕಳಲ್ಲಿ ನಾವೇನ್ ಗಮನಿಸ್ತೀವಿ, ಈ ಗಮನ ಶಕ್ತಿ ಅನ್ನೋದು ಡೆಫಿನೆಟ್ಲಿ ನಮ್ಗೆ ಜೀವನದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಅವಶ್ಯಕವಾಗಿ ಬೇಕಿರೋದು. ಹೌದಾ? ಈಗ ಒಬ್ಬ ಮನುಷ್ಯ ಮಾತಾಡಬೇಕಿದ್ರು ಕೂಡ ಮಗು ಲಕ್ಷ್ಯ ವಹಿಸ್ತಾ ಇಲ್ಲ ಅದ್ರ ಕಡೆಗೆ, ಅಂದ್ರೆ ಆ ಮಗುವಿನ ಫೋಕಸ್ ಬೇರೆ ಎಲ್ಲೋ ಇದೆ, ಅಥವಾ ಆ ಅತಿ ಚಂಚಲತೆಯಿಂದ ಆ ಮಗುಗೆ ಎಲ್ಲಾ ವಿಚಾರಗಳಿಂದ ಡಿಸ್ಟ್ರಾಕ್ಷನ್ ಅನ್ನೋದು ಆಗ್ತಾ ಇದೆ. ಸೊ ಇದರಿಂದ ಏನಾಗ್ಬಿಡುತ್ತೆ, ಆ ಒಂದು ಕೆಲವೊಮ್ಮೆ ಸಾಮಾಜಿಕ ಸಂವಹನದಲ್ಲಿ ಕೂಡ ಆ ಮಗುಗೆ ಪೂರ್ತಿಯಾಗಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಲೈಕ್ ದ ಚೈಲ್ಡ್ ಇಸ್ ಲಾಸ್ಟ್ ಇನ್ ಹಿಸ್ ಓನ್ ವರ್ಲ್ಡ್ ಅಂತ ಹೇಳ್ಬೋದು ಕೆಲವೊಮ್ಮೆ, ಅಂದ್ರೆ ಅಬ್ಸೆಂಟ್ ಮೈಂಡೆಡ್ನೆಸ್ ಅನ್ನೋ ತರ. ಈಗ ಆಟಿಸಮ್ ಇಂದ ಇದು ಬೇರೆ ಆಗಿರುತ್ತೆ. ಈ ಮಕ್ಕಳು ಮಾತಾಡಕ್ ಚಾಲು ಮಾಡಿದ್ರೆ ಕೆಲವೊಮ್ಮೆ ಪಟಪಟ ಅಂತ ಮಾತಾಡ್ತಾರೆ, ವಿವೇಚನೆ ಇಲ್ಲದೆ ಮಾತಾಡ್ತಾರೆ, ದೊಡ್ಡವ್ರು ಮಾತಾಡ್ಬೇಕಿದ್ರು ಕೂಡ ನಡುವಲ್ಲಿ ಬಾಯಿ ಹಾಕಿ ಮಾತಾಡ್ತಾರೆ. ಸೊ ಇಂಥ ಪ್ರಕರಣಗಳನ್ನು ಕೂಡ ನಾವು ಗಮನಿಸಿರ್ತೀವಿ. ಬಟ್ ಡೆಫಿನೆಟ್ಲಿ ತಂದೆ ತಾಯಿಯರಿಗೆ ನಾವು ಈಗಾಗಲೇ ಹೇಳಿರೋದ್ರಿಂದ ಅಂದ್ರೆ ಏನಾಗ್ಬಿಡುತ್ತೆ, ಅವರಿಗೆ ಸಮಸ್ಯೆ ಅನ್ನೋದು ಬಂತು ಅಂದಾಗ ಮಾತ್ರ ಅವರಿಗೆ ಕಾಯಿಲೆ ಅನ್ನೋದು ಮೇಬಿ ಸ್ವಲ್ಪ ಡೌಟ್ ಬರ್ಬೋದು. ಹೆಚ್ಚಾಗಿ ನಮ್ಮ ಹತ್ರ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬರ್ಬೇಕಿದ್ರೆ ಸ್ಕೂಲಿಂದ ಟೀಚರ್ಸ್ ಕಂಪ್ಲೇಂಟ್ ಅನ್ನೋದನ್ನ ಪದೇ ಪದೇ ಮಾಡಿದಾಗ ಮಾತ್ರ ಅವರಿಗೆಲ್ಲೋ ಅಂದ್ರೆ ಅನ್ಸುತ್ತೆ, ಇಲ್ಲ ಅಂದ್ರೆ ಎವ್ರಿಬಡಿ ಟ್ರೈಸ್ ಟು ಕನ್ಸಿಡರ್ ಇಟ್ ಇಸ್ ನಾರ್ಮಲ್.
2: ಸ್ಕೂಲಿಂದ ಯಾಕೆಂದ್ರೆ ಅಲ್ಲೇ ಅಲ್ಲ ಜಾಸ್ತಿ ಸಮಯ ಕಳೀತಾರೆ, ಅಂತ ಸಂದರ್ಭದಲ್ಲಿ ಅಲ್ಲಿಂದನೇ ಗೊತ್ತಾಗುದು. ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ, ಕೆಲವು ಪೇರೆಂಟ್ಸ್ ಕೆಲವು ಪಾಲಕರು ಇದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಿ ಮಕ್ಕಳಿಗೆ ಆಗಿದೆ ಈ ಒಂದು ಸಮಸ್ಯೆ ಅಥವಾ ಕಾಯಿಲೆ ಅಂತ ಒಂದು ಪದ ಕೇಳಿದ್ರೆ ಸಾಕು ಅವರಿಗೆ. ಕಾರಣದ ಬಗ್ಗೆ ಮಾತನಾಡೋಣ. ADHD ಅಥವಾ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಚಂಚಲತೆ ಮತ್ತು ಅತಿ ಚಟುವಟಿಕೆಯ ಕಾಯಿಲೆಯ ಕಾರಣ.
1: ಈಗ ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್, ಇದು ಕೂಡ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆಗಿರೋದ್ರಿಂದ ಸೊ ಇದು ನರದ ಬೆಳವಣಿಗೆಗೆ ಸಂಬಂಧಪಟ್ಟಿರುವಂತ ಕಾಯಿಲೆ. ಸೊ ಯಾವುದೇ ನರದ ಬೆಳವಣಿಗೆಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ ಬರೋದು ಜೆನೆಟಿಕ್ ಕಾಸ್. ಸೊ ಜೆನೆಟಿಕ್ಸ್ ಅಂತ ಹೇಳಿದಾಗ ಈಗ ತಂದೆ ತಾಯಿಯರಲ್ಲೂ ಕೆಲವೊಮ್ಮೆ ಈ ADHD ಲಕ್ಷಣಗಳಿರ್ತಾವೆ, ಅದು ಮಕ್ಕಳಲ್ಲೂ ಬರುವಂತ ಚಾನ್ಸಸ್ ಗಳು ಹೆಚ್ಚು. ಇನ್ಫ್ಯಾಕ್ಟ್ ಕೆಲವೊಮ್ಮೆ ನಾವು ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಿದ್ರೆ ಅವ್ರು ಹೇಳ್ತಾರೆ, ಮೇಡಮ್ ನನಗೂ ಈ ತರ ಆಗ್ತಿತ್ತು, ನಾನು ಸ್ಕೂಲ್ ಅಲ್ಲಿ ಹೆಚ್ಚಾಗಿ ವದೆ ತಿಂತ ಇದ್ದೆ ಟೀಚರ್ಸ್ ಹತ್ರ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಟೀಚರ್ಸ್ ಬೇರೆ ತರ ಅಂದ್ರೆ ಟೀಚಿಂಗ್ ಮಾಡ್ತಾ ಇದ್ರು. ಹೌದು, ಶಿಕ್ಷೆ ಅನ್ನೋದೇ ಮುಂಚೆ ಬರ್ತಿತ್ತು, ಹಂಗಾಗಿ ಅವ್ರೇನ್ ಹೇಳ್ತಾರೆ, ಆದ್ರೆ ನಾನು ಇವನಷ್ಟು ಮಟ್ಟಿಗೆ ಅಂದ್ರೆ ಈಗ ಒಂದು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳೋದಿರಬಹುದು, ಅಥವಾ ಅದು ಒಂದು ಏನು ಲ್ಯಾಗ್ ಅಂತ ಹೇಳ್ತೀವಿ, ಮೇ ಬಿ ಹಿಂದಿನ ಕಾಲದವ್ರಿಗೆ ಅದು ಅಷ್ಟು ಗಮನಕ್ಕೆ ಬಂದಿಲ್ದೆ ಇರಬಹುದು. ಸೊ ಅವ್ರೇನ್ ಹೇಳ್ತಾರೆ, ನನಗೂ ಇತ್ತು ಬಟ್ ನಾನೀಗ ಚೆನ್ನಾಗಿರೋ ಒಂದು ನೌಕರಿಯಲ್ಲಿ ಇದ್ದೀನಿ, ನಾನು ಚೆನ್ನಾಗಿರೋ ಒಂದು ಪೊಸಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಜೆನೆಟಿಕ್ಸ್ ಅನ್ನೋದು ಮುಖ್ಯವಾಗಿ ಬರುತ್ತೆ. ಇದನ್ನ ಬಿಟ್ಟು ಈಗ ಮಗು ಹೆರಿಗೆ ಆಗೋ ಸಂದರ್ಭದಲ್ಲಿ ಕೆಲವೊಮ್ಮೆ ಮೆದುಳಿಗೆ ಗಾಯ ಅಂತ ಹೇಳ್ತೀವಿ, ಬರ್ತ್ ಟ್ರಾಮಾ ಅಂತ ಹೇಳ್ತೀವಿ, ಅಂದ್ರೆ ಮಗು ಸರಿಯಾಗಿ ಉಸಿರಾಡಿರ್ಲಿಕ್ಕಿಲ್ಲ, ಸೊ ಮಗುವಿಗೆ ಬರ್ತ್ ಅಸ್ಫಿಕ್ಸಿ ಅಂದ್ರೆ ಉಸಿರಾಟದ ಸಮಸ್ಯೆ ಆಗಿರುತ್ತೆ. ಸೊ ಮಗುಗೆ ಆಕ್ಸಿಜನ್ ಕೊಟ್ಟು ಆ ಮಗುನ ಅಂದ್ರೆ ಬದುಕಸಕ್ಕೆ ಏನೋ ಪ್ರಯತ್ನ ಮಾಡಿರ್ತಾರೆ, ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಮೆದುಳಿಗೆ ಹೈಪಾಕ್ಸಿಕ್ ಇಂಜುರಿ ಅಂತ ಹೇಳ್ತೀವಿ, ಅಂದ್ರೆ ಉಸಿರಾಟ ಅಥವಾ ಆಕ್ಸಿಜನ್ ಸಪ್ಲೈ ಅನ್ನೋದು ಸರಿಯಾಗಿ ಆಗದೆ ಮೆದುಳಿಗೆ ಗಾಯ ಆಗಿರೋ ಸಂದರ್ಭಗಳಲ್ಲೂ ಕೂಡ ಕೆಲವೊಮ್ಮೆ ದೊಡ್ಡದಾಗ್ತಾ ಆಗ್ತಾ ಅಂದ್ರೆ ಮಗು ಬೆಳವಣಿಗೆ ಆಗ್ತಾ ಆಗ್ತಾ ADHD ಲಕ್ಷಣ ಕಂಡು ಬರಬಹುದು. ಇದನ್ನ ಬಿಟ್ಟು ಅವಧಿ ಪೂರ್ವ ಹೆರಿಗೆ ಅಂದ್ರೆ ಪ್ರೀಟರ್ಮ್ ಡೆಲಿವರಿ, ಈಗ 9 ತಿಂಗಳು ಕಳೆಯೋ ಮುಂಚೆನೆ 7ನೇ ತಿಂಗಳಲ್ಲಿ ಮಗು ಡೆಲಿವರಿ ಆಗೋಯ್ತು, ಬೇಗನೆ ಡೆಲಿವರಿ ಆಗೋಯ್ತು, ಅದರಿಂದ ಏನಾಗುತ್ತೆ, ಈಗ ಒಂದು ಮಗು ತಾಯಿಯ ಗರ್ಭದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಏನ್ ಬೆಳವಣಿಗೆ ಆಗ್ಬೇಕಿತ್ತು ಅದು ಆಗದೆ ಕೂಡಲೇ ಹೊರಗಡೆ ಬಂದಿದೆ, ಬೇಗನೆ ಹೊರಗಡೆ ಬಂದಿದೆ. ಸೊ ಇದರಿಂದಾಗೂ ಕೂಡ ಕೆಲವೊಮ್ಮೆ ಈ ADHD ಕಾಯಿಲೆಗಳು ಬರುವಂತ ಚಾನ್ಸಸ್ ಗಳು ಇರ್ತವೆ. ಇನ್ನೊಂದು, ಕಡಿಮೆ ತೂಕದ ಜನನ ಪಡೆದಿರುವಂತ ಮಗು, ಈಗ ಒಂದು ಮಗು 2.5 KGನೂ ಇರಲಿಲ್ಲ, ಅತಿ ಕಡಿಮೆ ತೂಕ ಇತ್ತು, ಆ ಮಗುನ NICU ಅಲ್ಲಿ ಇಟ್ಟು ಸುಮಾರು ಸಮಯ ಮಗುಗೆ ಎಲ್ಲ ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟು ವೇಟ್ ಗೈನ್ ಆಗೋ ತರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮತ್ತೆ ಈ ಮಕ್ಕಳು ಬೆಳೀತಾ ಇದ್ದಾಗ ಕೆಲವೊಮ್ಮೆ ಅವರಲ್ಲಿ ADHD ಲಕ್ಷಣಗಳು ಕಂಡು ಬರಬಹುದು. ಇನ್ನೊಂದು, ಗರ್ಭಾಶಯದಲ್ಲಿ ಕೆಲವೊಮ್ಮೆ ಸೀಸದಂತಹ ಅನೇಕ ಅಪಾಯಕಾರಿ ಅಂದ್ರೆ ಪರಿಸರ ಅಂಶಗಳಿಗೆ ಒಡ್ಡಿಕೊಂಡಿದ್ಲು ತಾಯಿ ಅಂತ ಹೇಳಿದ್ರೆ, ಈ ಕೆಲವೊಮ್ಮೆ ಟಾಕ್ಸಿನ್ಸ್ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರಬಹುದು, ಅಥವಾ ನಾವು ಕುಡಿಯೋ ನೀರಿನಲ್ಲಿ ಏನಾದರೂ ಆತರ ಮಿಶ್ರಿತ ಆಗಿರ್ಬೋದು, ಗೊತ್ತಿಲ್ಲದೆ ಇರಬಹುದು. ಸೊ ಇದರಿಂದಾನು ಕೂಡ ಕೆಲವೊಮ್ಮೆ ಹುಟ್ಟುವ ಮಕ್ಕಳಲ್ಲಿ ADHD ಕಾಯಿಲೆ ಲಕ್ಷಣಗಳು ಕಂಡು ಬರಬಹುದು. ಡೆಫಿನೆಟ್ಲಿ ಅಂದ್ರೆ ಈ ಸಣ್ಣ ಮಕ್ಕಳಲ್ಲಿ ಏನ್ ಈ ಕಾಯಿಲೆ ಲಕ್ಷಣ ಅನ್ನೋದು ಬರುತ್ತೆ ಅದು ಹೋಗ್ಬಿಡೋದಿಲ್ಲ. ಈಗ ಸಣ್ಣ ಮಕ್ಕಳಲ್ಲಿ ಮೇ ಬಿ ದ ಮ್ಯಾನಿಫೆಸ್ಟೇಷನ್ ಇಸ್ ಡಿಫ್ರೆಂಟ್. ಅಂದ್ರೆ ನೀವು ಸಣ್ಣ ಮಗು ಒಂದ್ ಕಡೆಯಲ್ಲಿ ಕೂತ್ಕೊಳ್ತಾ ಇಲ್ಲ, ಓಡಾಡ್ತಾ ಇದೆ, ಈ ತರ ಗಮನಿಸ್ತೀರಿ. ನೀವು ಅದು ಒಂದು ಸಮಾರಂಭಕ್ಕೆ ಇಲ್ಲಿ ಫಂಕ್ಷನ್ಗೆ ಹೋದಲ್ಲಿರ್ಬೋದು, ನೀವೇನ್ ನೋಡ್ತೀರಿ ಅಂದ್ರೆ ಅಯ್ಯೋ ಈ ಮಗು ಯಾಕಪ್ಪ ಇಷ್ಟೊಂದು ಓಡಾಡ್ತಾ ಇದೆ, ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ, ಎಲ್ಲೋ ಮೇಲೆ ಹತ್ತಿತ್ತು ಮಗು, ಕೆಳಗಡೆ ಜಿಗೀತು, ಎಲ್ಲೋ ಒಂದು ಇಂಜುರಿನೂ ಮಾಡ್ಕೊಳ್ತು. ಕೆಲವೊಮ್ಮೆ ಈ ಮಕ್ಕಳು ದೇ ಆರ್ ಎಟ್ ಹೈ ರಿಸ್ಕ್ ಆಫ್ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಆಕ್ಸಿಡೆಂಟ್ ಪ್ರೋನ್, ಅಥವಾ ರಿಸ್ಕ್ ಟೇಕಿಂಗ್ ಬಿಹೇವಿಯರ್. ಅವರಿಗೆ ಅಪಾಯ ಅನ್ನೋದು ಅವ್ರು ಜಾಸ್ತಿ ಯೋಚನೆ ಮಾಡೋದಿಲ್ಲ, ಅಂದ್ರೆ ಏನಾದ್ರೂ ಮಾಡ್ತಾ ಇರ್ತಾರೆ ಒಂದ್ ಕಡೆ ಕೂತ್ಕೊಳ್ಳೋ ಬದಲು. ಸೊ ಈ ಲಕ್ಷಣಗಳು ಏನಾಗುತ್ತೆ, ಈಗ ಮೆದುಳು ಬೆಳವಣಿಗೆ ಆಗ್ತಾ ಆಗ್ತಾ ಇದ್ದ ಹಾಗೆ ಒಂದು ಮಗು ಹದಿಹರೆಯಕ್ಕೆ ಬಂದಾಗ ಮೇ ಬಿ ದ ಮ್ಯಾನಿಫೆಸ್ಟೇಷನ್ ಇಸ್ ಡಿಫ್ರೆಂಟ್. ಅಂದ್ರೆ ಆ ಮಗು ಏನು ಒಂದ್ ಕಡೆ ಕೂತ್ಕೊಳ್ಳದೆ ಚಡಪಡಿಸೋದು, ಅಲ್ಲಿ ಇಲ್ಲಿ ಓಡಾಡೋದೇನಿತ್ತು, ದಾಟ್ ಮೇ ಮ್ಯಾನಿಫೆಸ್ಟ್ ಇನ್ ದ ಫಾರ್ಮ್ ಆಫ್ ಅಂದ್ರೆ ಇಂಪಲ್ಸಿವಿಟಿ. ಅಂದ್ರೆ ಖಾಲಿ ಇಂಪಲ್ಸಿವಿಟಿ ಅಂದ್ರೆ ಯಾವ ತರ ಹೇಳಬಹುದು, ನಾವು ಮಾತಾಡಬೇಕಿದ್ರೆ ದುಡುಕಿ ಏನೋ ಒಂದು ಪದ ಬಳಸ್ಬಿಡೋದು, ಸಿಕ್ಕಾಪಟ್ಟೆ ಬೇರೆಯವ್ರ ಜೊತೆ ಜಗಳ ಕೇಳ್ದ್ಬಿಡೋದು, ಹೌದು ಶಾರ್ಟ್ ಟೆಂಪರ್ಡ್. ಅಥವಾ ಈಗ ವೆಹಿಕಲ್ಸ್ ಗಳನ್ನ ಓಡಿಸ್ತಾ ಇರಬೇಕಿದ್ರೆ ಕೆಲವೊಮ್ಮೆ ತುಂಬಾ ಸ್ಪೀಡ್ ಆಗಿ ಹೋಗೋದು, ಬೇಕಂತಾನೆ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡೋದು. ಸೊ ಅಂದ್ರೆ ದೇ ಗೆಟ್ ಇನ್ ಟು ಟ್ರಬಲ್ಸ್ ಈಸಿಲಿ ಅಂತ ಹೇಳ್ತೀವಿ. ಸೊ ಇದು ಹೈಪರ್ ಆಕ್ಟಿವಿಟಿ ಇಂಪಲ್ಸಿವಿಟಿ ಇರೋರಲ್ಲ. ಇದನ್ನ ಬಿಟ್ಟು ಈ ಇನ್ಅಟೆನ್ಷನ್ ಅಂತ ಏನ್ ಹೇಳಿದ್ವಿ ಅಂದ್ರೆ ಫೋಕಸ್ ಮಾಡಕ್ಕೆ ಕಷ್ಟ ಏನಿರುತ್ತಲ್ಲ ಮಕ್ಕಳಿಗೆ, ಅದು ಹಂಗೆ ದೊಡ್ಡವರಾದಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಏನಾಗಬಹುದು, ಇದ್ರ ಜೊತೆಗೆ ಅವ್ರು ಸ್ವಲ್ಪ ಡಿಸಆರ್ಗನೈಸ್ಡ್ ಬಿಹೇವಿಯರ್ ಅನ್ನೋದನ್ನ ತೋರಿಸಬಹುದು. ಅಂದ್ರೆ ನೀವೀಗ ADHD ಇರುವಂತ ವ್ಯಕ್ತಿ ರೂಮಿಗೆ ಅಥವಾ ಮನೆಗೆ ಹೋದಾಗ ಆ ವ್ಯಕ್ತಿ ಒಬ್ಬಂಟಿಯಾಗಿದ್ದಾನೆ ಅಂದ್ರೆ ಯಾವುದೂ ಕೂಡ ಒಂದು ಚೆನ್ನಾಗಿ ಸಾರ್ಟೆಡ್ ರೀತಿಯಲ್ಲಿ ಇರೋದಿಲ್ಲ, ಎಲ್ಲಾ ವಸ್ತುಗಳು ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಾವೆ. ಅಥವಾ ಕೆಲವೊಮ್ಮೆ ತಂದೆ ತಾಯಿಯರು ಹೇಳ್ತಾರೆ ನನ್ನ ಮಗಂದು ಅಥವಾ ಮಗಳದು ನಾನು ಕಬರ್ಡ್ ಅನ್ನ ಎಷ್ಟು ಸರಿ ಮಾಡಿಡಕ್ ಪ್ರಯತ್ನ ಮಾಡಿದ್ರು ಕೂಡ ಅದು ಒಂದೇ ದಿನದಲ್ಲಿ ಫುಲ್ ಸರ್ವನಾಶ ಆಗಿರುತ್ತೆ, ಅದನ್ನ ಅದು ನೀಟಾಗಿ ಇಟ್ಕೊಳ್ಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ಸೊ ಹೀಗಿರಬಹುದು. ಇಲ್ಲಾಂದ್ರೆ ಕೆಲವೊಮ್ಮೆ ಅವರಿಗೆ ಸ್ವಚ್ಛತೆಯ ಬಗ್ಗೆ ಜಾಸ್ತಿ ಗಮನ ಇರೋದಿಲ್ಲ. ಕೆಲವೊಮ್ಮೆ ಒಂದೇ ಬಟ್ಟೆನ ಒಗೀದೇ ಬೇಕಿದ್ರೆ ಅವ್ರು ಸುಮಾರು ದಿನ ತನಕ ಹಾಕ್ತಾ ಇರ್ಬೋದು. ಸೊ ಈ ತರ ಎಲ್ಲ ಅಂದ್ರೆ ಆ ಕಾಯಿಲೆ ಲಕ್ಷಣ ಅಂದ್ರೆ ಮ್ಯಾನಿಫೆಸ್ಟೇಷನ್ ಬದಲಿ ಆಗ್ಬೋದು, ಬಟ್ ಪೂರ್ತಿ ವಾಸಿ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಿಟ್ಟು ದೊಡ್ಡವರಲ್ಲಿ ಇನ್ನೊಂದೇನು ಗಮನಿಸ್ತೀವಿ ಅಂತ ಹೇಳಿದ್ರೆ, ನಾವು ಈಗ ಅವ್ರು ಎಲ್ಲಿಯಾದ್ರೂ ಒಂದ್ ಕಡೆ ಕೆಲ್ಸಕ್ಕೆ ಸೇರಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಂದೇ ಕಡೆ ಸುಮಾರು ಸಮಯ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಮೇ ಬಿ ಬಿಕಾಸ್ ಆಫ್ ಅಂದ್ರೆ ಅವರಿಗೆ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಅವ್ರ ತೊಂದರೆಗಳನ್ನು ಉಂಟು ಮಾಡ್ಕೊಂಡಿರ್ಬೋದು, ಬೇರೆ ಮಂದಿ ಜೊತೆ ಏನಾದ್ರೂ ಜಗಳ ಮನಸ್ತಾಪ ಮಾಡ್ಕೊಂಡಿರ್ಬಹುದು, ಇಲ್ಲ ಅವರಿಗೆ ಆ ಒಂದೇ ತರದ ಕೆಲ್ಸಕ್ಕೂ ಅಂದ್ರೆ ಜಾಸ್ತಿ ಸಮಯ ಸ್ಟಿಕ್ ಆನ್ ಆಗಕ್ಕಾಗಲ್ಲ. ಸೊ ನೀವು ಅವರದ್ದು ಕೆಲಸದ ಹಿಸ್ಟ್ರಿ ಕೇಳಿದ್ರೆ, ವರ್ಕ್ ಹಿಸ್ಟ್ರಿ ಕೇಳಿದ್ರೆ, ಈಗ ನಾವು ಹಿಸ್ಟ್ರಿ ಕೇಳ್ತೀವಲ್ವಾ ಪೇಷಂಟ್ ಗಳನ್ನ ಅಂದ್ರೆ ಇವ್ಯಾಲ್ಯೂಯೇಟ್ ಮಾಡ್ಬೇಕಿದ್ರೆ ಅವ್ರು ಏನ್ ಹೇಳ್ತಾರೆ, ಮೇ ಬಿ ಒಂದು 10 ಕೆಲಸ ಚೇಂಜ್ ಮಾಡಿದೀನಿ ಅಂತ ಹೇಳ್ತಾರೆ. ಸೊ ಆತರ ಹಿಸ್ಟ್ರಿ ಕೊಟ್ಟಾಗ ನಾವು ಫಸ್ಟ್ ಗಮನಕ್ಕೆ ಬರೋದು ನಿಮ್ಗೆ ಎಲ್ಲಿಯಾದ್ರೂ ಚಂಚಲತೆ ಮತ್ತೆ ಈ ತರ ಹೈಪರ್ ಆಕ್ಟಿವಿಟಿ ಕಾಯಿಲೆ ತರ ಏನಾದ್ರೂ ಲಕ್ಷಣ ಇತ್ತ ಚೈಲ್ಡ್ಹುಡ್ ಅಲ್ಲಿ, ಅಂದ್ರೆ ಮಕ್ಕಳಿರುವಾಗ ನಿಮ್ಗೆ ಆತರ ಸಮಸ್ಯೆ ಇತ್ತ ಅಂತ ನಾವು ಫಸ್ಟ್ ಕೇಳ್ತೀವಿ. ಇದನ್ನ ಹೊರತಾಗಿ ಈ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಏನಾಗುತ್ತೆ, ವಯಸ್ಸಾಗ್ತಾ ಇದ್ದ ಹಾಗೆ ದೇ ರಿಸಾರ್ಟ್ ಟು ಸಬ್ಸ್ಟೆನ್ಸ್ ಯೂಸ್ ಬಿಹೇವಿಯರ್. ಸೊ ಆ ದುಡುಕುತನ ಇರ್ಬೋದು ಅಥವಾ ಅವರಿಗೆ ಒಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕು ಅಂತ ಏನಿರುತ್ತೆ, ಇದರಿಂದಾಗಿ ಒಂದು ಹದಿಹರೆಯ ಇರ್ಬೋದು ಅಥವಾ ಒಂದು 18-19 ವರ್ಷದ ಟೈಮಿಗೆ ಸಿಗರೇಟ್ ಸ್ಮೋಕ್ ಮಾಡೋದಕ್ಕೆ ಕಲಿತಾರೆ, ಕುಡಿಯೋದನ್ನ ಕಲಿತಾರೆ, ಮತ್ತೆ ಇನ್ನೂ ಏನಾದರೂ ಬೇರೆ ಮಾದಕ ದ್ರವ್ಯ ವ್ಯಸನಾನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇದರ ಜೊತೆಗೆ ಇತ್ತೀಚೆಗೆ ನಾವು ಗಮನಿಸಿರೋ ತರ ಸ್ಕ್ರೀನ್ ಯೂಸ್ ಇವರಲ್ಲಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕೆಲವೊಮ್ಮೆ ಏನ್ ಮಾಡ್ತಾರೆ, ಆ ಸ್ಕ್ರೀನ್ ಯೂಸ್ ಜೊತೆಗೆ ಕೆಲವೊಮ್ಮೆ ಅದರಲ್ಲೂ ಕೂಡ ಹಣಗಳನ್ನ ಹಾಕಿ ಗ್ಯಾಂಬ್ಲಿಂಗ್ ಬಿಹೇವಿಯರ್, ಜೂಜಾಡೋದು, ಇಂಥದ್ದೆಲ್ಲ ಕೆಲಸಗಳನ್ನು ಇವ್ರು ಮಾಡುವಂತ ಸಾಧ್ಯತೆಗಳು ಹೆಚ್ಚು.
2: ಪತ್ತೆ ಹಚ್ಚೋದು ಹೇಗೆ? ಈಗ ಲಕ್ಷಣಗಳ ಮುಖಾಂತರ ಪಾಲಕರಿಗೆ ಅಂಡ್ ಪರಿಚಯದವರಿಗೆ ಗೊತ್ತಾಗುತ್ತೆ. ವೈದ್ಯರಾದ ನೀವು ಹೌ ಡು ಯು ಅಂದ್ರೆ ಇದರ ಏನಾದರೂ ಸ್ಪೆಸಿಫಿಕ್ ಮೆಡಿಸಿನ್ ಚಿಕಿತ್ಸೆಯ ಹೆಸರು ಪ್ಲೀಸ್ ಅದರ ಬಗ್ಗೆ ತಿಳಿಸಿ.
1: ಓಕೆ, ಈಗ ತಂದೆ ತಾಯಿಯರು ಒಂದು ಮಗುನ ಫಸ್ಟ್ ಟೈಮ್ ನಮ್ಮ ಹತ್ರ ಕರ್ಕೊಂಡು ಬಂದಾಗ ಆಬ್ವಿಯಸ್ಲಿ ನಾವು ಹಿಸ್ಟ್ರಿ ಮುಖಾಂತರ ಅಂದ್ರೆ ಆ ಮಗುವಿನ ಬಗ್ಗೆ ವಿವರಗಳನ್ನೆಲ್ಲ ಕೇಳ್ತೀವಿ, ಇದೆಲ್ಲ ಮಾಡ್ತೀವಿ. ಇದಾದ್ಮೇಲೆ ಈಗ ನಮ್ಗೆ ಈ ಮಗುವಲ್ಲಿ ADHD ಲಕ್ಷಣ ಇದೆ ಅಂತಾದಾಗ ನಾವು ಕೆಲವು ಪತ್ತೆ ಹಚ್ಚಕ್ಕೆ ಕ್ವೆಶ್ಚನೇರ್ಸ್ ಅಂತ ಯೂಸ್ ಮಾಡ್ತೀವಿ, ಅಂದ್ರೆ ಪ್ರಶ್ನೋತ್ತರಗಳು. ಈಗ ದೀಸ್ ಆರ್ ವ್ಯಾಲಿಡ್ ಕ್ವೆಶ್ಚನೇರ್ಸ್ ವಿಚ್ ಆರ್ ಯೂಸ್ಡ್ ವರ್ಲ್ಡ್ ವೈಡ್. ಅಂದ್ರೆ ಪ್ರಪಂಚದಾದ್ಯಂತ ಈ ಮಕ್ಕಳಲ್ಲಿ ಈ ಕಾಯಿಲೆ ಇದೆಯಾ ಅಂತ ಪತ್ತೆ ಹಚ್ಚೋದಕ್ಕೆ ಬೇರೆ ಬೇರೆ ನಮೂನೆ, ಅಂದ್ರೆ ಒಂದೊಂದು ವಯಸ್ಸಿಗೆ ಅನುಗುಣವಾಗಿ ಸ್ವಲ್ಪ ಮೇ ಬಿ ಪ್ರಶ್ನೆಗಳಲ್ಲಿ ವ್ಯತ್ಯಾಸಗಳು ಇರ್ತವೆ. ದೇರ್ ಆರ್ ವೇರಿಯಸ್ ಕ್ವೆಶ್ಚನೇರ್ಸ್, ಆಯ್ತಾ? ಅದನ್ನ ಬಳಕೆ ಮಾಡಿಕೊಂಡು ನಾವು ಫಸ್ಟ್ ತಂದೆ ತಾಯಿಯರ ಹತ್ರನೂ ಆ ಪ್ರಶ್ನೋತ್ತರ ಅನ್ನೋದನ್ನ ಕೇಳ್ತೀವಿ. ಕೆಲವೊಮ್ಮೆ ಟೀಚರ್ಸ್ ಕಳಿಸಿದ್ದಾರೆ ಅಂತ ಆದ್ರೆ ಟೀಚರ್ಸಿಗೂ ಕೂಡ ಒಂದ್ ಕಾಪಿ ಕೊಟ್ಟು ಕಳಿಸ್ತೀವಿ. ಅದ್ ಎರಡರಲ್ಲಿ ಏನಾದ್ರೂ ವ್ಯತ್ಯಾಸಗಳಿದಾವ ಅಂತ ಗಮನಿಸ್ತೀವಿ. ಅದನ್ನ ಗಮನಿಸಿದ ಮೇಲೆ ನಾವು ಈ ಮಗುವಿನಲ್ಲಿ ಈ ADHD ಲಕ್ಷಣಗಳೇನಿದಾವೆ, ಇದು ಮೈಲ್ಡ್ ಲೆವೆಲ್ ಅಲ್ಲಿ ಇದೆಯಾ, ಮಾಡರೇಟ್ ಲೆವೆಲ್ ಅಲ್ಲಿ ಇದೆಯಾ, ಸಿವಿಯರ್ ಲೆವೆಲ್ ಅಲ್ಲಿ ಇದೆಯಾ ಅಂತ ಹೇಳಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಈ ಇವ್ಯಾಲ್ಯೂಯೇಷನ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಚಿಕಿತ್ಸೆ ಅನ್ನೋದು ಬಂದಾಗ ನಾವು ಸಹಜವಾಗಿ 6 ವರ್ಷಕ್ಕಿಂತ ಮುಂಚಿತವಾಗಿ ಔಷಧಿಗಳನ್ನ ಬಳಕೆ ಮಾಡೋದು ಅತಿ ಕಡಿಮೆ. ನಾವು 6 ವರ್ಷಕ್ಕಿಂತ ಕಡಿಮೆ ಇರೋ ಮಗುವಲ್ಲಿ ADHD ಲಕ್ಷಣ ಇದೆ ಅಂತ ಆದ್ರೆ ಹೆಚ್ಚಾಗಿ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಂದೆ ತಾಯಿಯರನ್ನ ಕರೆಸಿ ಅವರಿಗೆ ಸೆಷನ್ಸ್ ಗಳನ್ನ ಮಾಡ್ತೀವಿ, ಕೌನ್ಸಿಲಿಂಗ್ ಸೆಷನ್ಸ್ ಅನ್ನೋ ತರ. ಅವರಿಗೆ ಈ ಮಗುವನ್ನ ಹೇಗೆ ಅಂದ್ರೆ ಮನೆಯಲ್ಲಿ ಹೆಂಗ್ ಬೆಳೆಸ್ತಾ ಇದ್ದಾರೆ, ಅದರಲ್ಲಿ ಏನ್ ವ್ಯತ್ಯಾಸಗಳನ್ನ ಮಾಡಬೇಕು. ಈಗ ಆ ಮಗುವಿಗೆ ಚಂಚಲತೆ ಅನ್ನೋದು ಜಾಸ್ತಿ ಇದೆ, ಅದನ್ನ ಕಡಿಮೆ ಮಾಡಿಸೋದ್ರ ಸಂಬಂಧ ಅವ್ರ ಮನೆಯಲ್ಲೇ ಏನೇನ್ ಮಾಡಬಹುದು, ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಈಗ ಕೆಲವೊಮ್ಮೆ ನಾವು ಏನ್ ಗಮನಿಸಿದೀವಿ, ಈ ಮಕ್ಕಳಲ್ಲಿ ಕೆಲವೊಮ್ಮೆ ಆಹಾರಗಳು ಸರಿಯಾಗಿ ತಿಂದೇ ಇದ್ದು ಅವರಲ್ಲಿ ಈ ಕಬ್ಬಿಣದ ಅಂಶ ಕಡಿಮೆ ಇದ್ದಾಗ, ಅಯರ್ನ್ ಲೆವೆಲ್ಸ್ ಕಡಿಮೆ ಇದ್ದಾಗಲೂ ಕೂಡ ಈ ಹೈಪರ್ ಆಕ್ಟಿವಿಟಿ ಜಾಸ್ತಿ ಇರಬಹುದು ಅನ್ನೋದು ಕೆಲವು ರಿಸರ್ಚ್ ಗಳಿಂದ ಸಾಬೀತಾಗಿದೆ. ಹಾಗಾಗಿ 6 ವರ್ಷದ ಮುಂಚೆ ನಾವು ಅಕಸ್ಮಾತ್ ಏನಾದ್ರೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಅಯರ್ನ್ ಸಪ್ಲಿಮೆಂಟ್ಸ್ ಅನ್ನ ಕೊಟ್ಟು ಅದರ ಜೊತೆಗೆ ಪೇರೆಂಟ್ಸ್ ಗೆ ಈ ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. 6 ವರ್ಷ ಆದ್ಮೇಲೂ ಕೂಡ ಈ ಮಕ್ಕಳಲ್ಲಿ ಇದು ನಾವು ಪ್ರಯೋಗ ಮಾಡಿ ಏನು ಪ್ರಯೋಜನ ಆಗಿಲ್ಲ ಅಂತಾದ್ರೆ ಆಮೇಲೆ

0: ಬರ್ತವೆ. ಈಗ ಗುಳಿಗೆಗಳನ್ನ ಯೂಸ್ ಮಾಡ್ಬೇಕಾದ್ರೆ ಅಂತದ್ದು ಔಷಧಿಗಳು ಬರ್ತವೆ, ಅದನ್ನ ಯೂಸ್ ಮಾಡ್ತೀವಿ. ಅದನ್ನ ಬಿಟ್ಟರೆ ಇನ್ನೊಂದು ಗ್ರೂಪ್ ಅನ್ನ ನಾವು ನಾನ್ ಸ್ಟಿಮ್ಯುಲೆಂಟ್ ಮೆಡಿಕೇಶನ್ಸ್ ಅಂತಾನು ಹೇಳ್ತೀವಿ. ಕೆಲವು ಬಿಪಿ ಅನ್ನ ಕಂಟ್ರೋಲ್ ಅಲ್ಲಿ ಇಡುವಂತ ಗುಳಿಗೆಗಳು ಅಥವಾ ಕೆಲವು ಅಂದ್ರೆ ಮಾನಸಿಕ ಕಾಯಿಲೆಗಳಲ್ಲಿ ಯೂಸ್ ಮಾಡುವಂತ ಗುಳಿಗೆಗಳು ಕೂಡ ಕೆಲವೊಮ್ಮೆ ಉಪಯೋಗಕ್ಕೆ ಬರ್ತವೆ. ಇದು ಈಗ ಏನು ಟ್ರೀಟ್ಮೆಂಟ್ ಯೂಸಿಂಗ್ ಮೆಡಿಸಿನ್ಸ್ ಆಯ್ತು. ಇದನ್ನ ಬಿಟ್ಟರೆ ನಾವು ಕೆಲವೊಮ್ಮೆ ಈಗ ಈ ದೊಡ್ಡವರಲ್ಲೂ ಕೂಡ ನಾನ್ ಫಾರ್ಮಕೊಲಾಜಿಕಲ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಗ್ನೇಟಿವ್ ರಿಟ್ರೈನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಈಗ ಒಂದು ಮಗುವಿನ ಗಮನ ಶಕ್ತಿ ಅನ್ನೋದು ಕಡಿಮೆ ಇದೆ ಅಂತ ಹೇಳಿದ್ರೆ ಆಕೆ ಕೆಲವು ಟೆಕ್ನಿಕ್ ಗಳಿದಾವೆ, ಕೆಲವು ನ್ಯೂರೋ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ಮಗುವಿಗೆ ಕಂಪ್ಯೂಟರ್ ಪರದೆ ಮೇಲೆ ತೋರಿಸಿ ಮಗುವಿಗೆ ಚಂಚಲತೆ ಇದ್ದಾಗ ಬ್ರೈನ್ ವೇವ್ಸ್ ಯಾವ ತರ ಬದಲಾವಣೆ ಆಗ್ತಾ ಇದೆ, ಮಗು ಫೋಕಸ್ ಮಾಡಿದಾಗ ಆ ಬ್ರೈನ್ ವೇವ್ಸ್ ಯಾವ ತರ ಬದಲಾಗುತ್ತೆ, ಸೊ ಅದು ಫೋಕಸ್ ಅನ್ನೋದನ್ನ ಇಂಪ್ರೂವ್ ಮಾಡೋದಕ್ಕೆ ಯಾವ ತರ ಮಗು ಪ್ರಯತ್ನ ಮಾಡಬೇಕು, ಇದನ್ನು ಬಳಕೆ ಮಾಡ್ತೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ನಾವೇನ್ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಈಗ ಆಹಾರ ಪದಾರ್ಥಗಳು ಏನು ಅವರು ತಿಂತಾರೆ ಅದರಲ್ಲಿ ಜಾಸ್ತಿ ಈಗ ಗ್ಲೂಕೋಸ್ ಮಟ್ಟ ಜಾಸ್ತಿ ಆಗುವಂಥದ್ದು, ಶುಗರ್ ರಿಚ್ ಫುಡ್ ಐಟಮ್ಸ್ ಅದನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ಮೆಡಿಟೇಷನ್ ಇರ್ಬೋದು, ಎಕ್ಸಸೈಸಸ್ ಇರ್ಬೋದು, ಇದನ್ನು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಯಾರಿಗೂ ಕೂಡ ಹೈಪರ್ ಆಕ್ಟಿವಿಟಿ ಅನ್ನೋದು ಜಾಸ್ತಿ ಇದ್ದ ಮನುಷ್ಯನಿಗೆ ಆ ಒಳಗಡೆ ಇರುವಂತ ಎನರ್ಜಿ ಡ್ರೈನ್ ಆಗಬೇಕು. ಸೊ ಆ ಎನರ್ಜಿ ಡ್ರೈನ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸುಸ್ತು ಅನ್ನೋದಾದಾಗ ಆ ಹೈಪರ್ ಆಕ್ಟಿವಿಟಿ ತನ್ನಷ್ಟಕ್ಕೆ ಕಡಿಮೆ ಇರುತ್ತೆ. ಸೊ ಇನ್ಫ್ಯಾಕ್ಟ್ ಸಣ್ಣ ಮಕ್ಕಳಲ್ಲಿ ನಾವು ಪೇರೆಂಟ್ಸ್ಗೆ ಏನಂತ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದಾದ್ರು ಸ್ಪೋರ್ಟ್ ಆಕ್ಟಿವಿಟಿ ಅಲ್ಲಿ ಹಾಕ್ಬಿಡಿ ಅಂತ ಹೇಳಿ. ಸ್ವಿಮ್ಮರ್ಸ್ ಇರ್ಬೋದು, ಈಗ ಕೆಲವರು ಈಗ ನೀವು ಒಲಿಂಪಿಕ್ ಲೆವೆಲ್ ಅಲ್ಲಿ ಜಾನ್ ಫೆಲ್ಪ್ ಇವರೆಲ್ಲ ಅವರಲ್ಲೂ ADHD ಕಾಯಿಲೆ ಇತ್ತು ಅಂತ ಹೇಳಿ ನಮ್ಗೆ ಹೌದು. ಸೊ ಅಂದ್ರೆ ADHD ಕಾಯಿಲೆನೂ ಕೂಡ ಇದ್ದ ತಕ್ಷಣ ಇಟ್ ಇಸ್ ನಾಟ್ ಲೈಕ್ ಅ ಹ್ಯಾಂಡಿಕ್ಯಾಪ್ ಸಿಚುಯೇಷನ್. ಸೊ ಆ ಮಗುನ ಸರಿಯಾಗಿ ನಾವು ಟ್ರೈನಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಅವ್ರು ಯಾವ್ದಾದ್ರು ಒಂದು ಅಂದ್ರೆ ಏರಿಯಾದಲ್ಲಿ ಮುಂದುವರೆದು ಅವ್ರು ತಮ್ಮ ಜೀವನದಲ್ಲಿ ಚಲೋ ಆಗಿ ಇರೋದಕ್ಕೂ ಸಾಧ್ಯ ಇದೆ.
1: ಖಂಡಿತ. ಅಲ್ಲೇ ನಂದು ಒಂದಿತ್ತು ಪ್ರಶ್ನೆ, ಈಗ ಪಾಲಕರು ADHD ಇದ್ದವರ ಮಕ್ಕಳಿಗೆ ಏನ್ ಮಾಡಬಹುದು, ಒಂದು ಸ್ಪೋರ್ಟ್ಸ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಯಾಕೆಂದ್ರೆ ಅಲ್ಲಿ ಅವರ ಶಕ್ತಿ ದ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅಂಡ್ ADHD ಇದೆ, ಇಲ್ಲೇ ಒಂದು ಪ್ರಶ್ನೆ, ಈಗ ಎನರ್ಜಿ ಕನ್ಸಂಪ್ಷನ್ ಮಕ್ಕಳಲ್ಲಿ ADHD ಯಾರಿಗಿದೆ ಅವ್ರದ್ದಾಯ್ತು, ಅದರಿಂದ ಅದು ನಾರ್ಮಲ್ ಆಗುತ್ತಾ ಅಂಡ್ ಫಾರ್ ಎವರ್ ಗುಣ ಆಗುತ್ತಾ? ಇದು
0: ಇಲ್ಲ, ಗುಣ ಅನ್ನೋದು ಬರೋದಿಲ್ಲ, ನಾವ್ ಅದೇ ಹೇಳಿರೋದು. ಸೊ ಯು ಕ್ಯಾನ್ ಕೀಪ್ ದಿಸ್ ಅಂದ್ರೆ ಡಿಸಾರ್ಡರ್ ಅಂಡರ್ ಕಂಟ್ರೋಲ್ ಅನ್ನೋ ತರ. ನಿಮ್ಗೆ ಆ ಡಿಸಾರ್ಡರ್ ಐಡೆಂಟಿಫೈ ಆದ್ರೂ ಕೂಡ ನೀವು ಬೇರೆ ಮನುಷ್ಯರ ಜೊತೆ ಹೇಗೆ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನೀವು ಜಾಸ್ತಿ ಎಕ್ಸ್ಟ್ರಾ ಎಫರ್ಟ್ ಯಾವ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನ ವಿಚಾರ ಮಾಡಬೇಕಾಗುತ್ತೆ. ಈಗ ಒಂದು ಸ್ಪೋರ್ಟ್ ಆಕ್ಟಿವಿಟಿ ನಾವು ಆಲ್ರೆಡಿ ಮಾತಾಡಿದ್ವಿ, ಇದನ್ನ ಬಿಟ್ರೆ ನಾವು ಸರ್ಟೇನ್ ಅಟೆನ್ಷನ್ ಎನ್ಹಾನ್ಸಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ, ಗಮನ ಶಕ್ತಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಕೆಲವು ಟೆಕ್ನಿಕ್ಗಳು. ಈಗ ಮನೆಯಲ್ಲೇ ಒಬ್ರು ತಾಯಿ ಈಗ ಅಡುಗೆ ಮಾಡ್ತಾ ಇರುವಾಗ್ಲೂ ಕೂಡ ಆ ಮಗುವನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಅಥವಾ ಏನಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕೂಡ ಆ ಗಮನ ಅನ್ನೋದನ್ನ ಜಾಸ್ತಿ ಮಾಡಿಸಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್ ಏನ್ ಮಾಡ್ಬೋದು, ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಇರುವಂತ ಬೇರೆ ಬೇರೆ ತರದ ಬೇಳೆಕಾಳುಗಳನ್ನ ಒಂದು ಡಬ್ಬಿದಲ್ಲಿ ಹಾಕಿ ಅದನ್ನ ಎಲ್ಲ ಮಿಕ್ಸ್ ಮಾಡ್ಬಿಡೋದು, ಆಮೇಲೆ ಮಗುಗೆ ಒಂದು ನಾಲ್ಕೈದು ಡಬ್ಬಿ ಕೊಟ್ಟು ಆ ಕಾಳು ಅಥವಾ ಬೇಳೆನ ಅದ್ರ ಡಬ್ಬಿದಲ್ಲಿ ಹಾಕು ಅಂತ ಹೇಳೋದು. ಸೊ ಇದರಿಂದ ಏನಾಗುತ್ತೆ, ಆ ಮಗು ಅದರ ಫೋಕಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡುತ್ತೆ. ಅದೇ ಅಂದ್ರೆ ಆ ಸೂಕ್ಷ್ಮ ಕೆಲಸದ ಮೇಲೆ ಗಮನ ಅನ್ನೋದನ್ನ ಹರಿಸೋದ್ರಿಂದ ಏನಾಗುತ್ತೆ, ಆ ಮಗುವಿನ ಒಂದು ಅಟೆನ್ಷನ್ ಅನ್ನ ಫೋಕಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆ.
1: ಈ ADHD ಮಕ್ಕಳಲ್ಲಿ ಇದರ ಬಗ್ಗೆ ಪುರಾಣಗಳು ಮತ್ತು ನಿಜ ಸಂಗತಿಗಳಿವೆ.
0: ಈಗ ಎಷ್ಟೋ ಕಡೆ ನಾವು ಕೆಲವೊಮ್ಮೆ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಜನರ ಮನಸ್ಸಲ್ಲಿ ಏನೇನೋ ಇರುತ್ತೆ, ಅಂದ್ರೆ ತಾವು ಬೇರೆ ಯಾರು ಮಾತಾಡೋದನ್ನ ಕೇಳಿ ಅಂದ್ರೆ ಅವರು ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ಏನೋ ಟಿವಿದಲ್ಲಿ ಮೂವಿದಲ್ಲಿ ನೋಡಿರ್ಬೋದು. ಸೊ ಹಾಗಾಗಿ ಅವ್ರ ತಲೆಯಲ್ಲಿ ತಾವಾಗೆ ಏನೋ ಅಂದ್ರೆ ಒಂದು ಮಿತ್ಸ್ ಅಂತ ಹೇಳ್ತೀವಿ, ಸೊ ತಾವು ತಾವೇ ಏನೋ ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ ಅಥವಾ ತಪ್ಪು ಸಂಗತಿಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಕೆಲವು ಈ ತರ ಪುರಾಣಗಳು ಏನಪ್ಪಾ ಅಂತ ಹೇಳಿದ್ರೆ ADHD ಇರುವ ಎಲ್ಲಾ ಮಕ್ಕಳಲ್ಲೂ ಹೈಪರ್ ಆಕ್ಟಿವಿಟಿ ಇರುತ್ತೆ ಅಂತ ಹೇಳಿ, ನೀಡ್ ನಾಟ್ ಬಿ. ಈಗ ನಾವೇನ್ ಹೇಳ್ತೀವಿ, ನಾವು ಡಿಸ್ಕಸ್ ಮಾಡಿರೋ ತರ ಇಟ್ ಇಸ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಎಲ್ಲಾ ಮಕ್ಕಳಲ್ಲೂ ಹೈಪರ್ ಆಕ್ಟಿವಿಟಿ ಇರ್ಬೇಕಂತಿಲ್ಲ, ಕೆಲವರಲ್ಲಿ ಬರೇ ಇನ್ ಅಟೆನ್ಷನ್ ಇರ್ಬೋದು. ಅಂದ್ರೆ ಅವ್ರಿಗೆ ಗಮನ ಶಕ್ತಿ ಹರ್ಸಕ್ಕೆ ಮಾತ್ರ ತೊಂದರೆ ಇದೆ, ನೋಡಕ್ಕೆ ಸುಮ್ನೆ ಕೂತಿದ್ದಾರೆ, ಅಲ್ಗಾಡ್ತಾ ಇಲ್ಲ, ಕ್ಲಾಸ್ ಅಲ್ಲೂ ಸುಮ್ನೆ ಕೂತಿದ್ದಾರೆ, ಟೀಚರ್ ಒಂದು ಪ್ರಶ್ನೆ ಮಾಡಿದ್ರು ಅದಕ್ಕೆ ಬಾಯೇ ತೆರೆಯೋದಿಲ್ಲ, ಉತ್ತರನೇ ಕೊಡ್ತಾ ಇಲ್ಲ, ಆ ಮಗುವಲ್ಲೂ ADHD ಇರ್ಬೋದು. ಆದ್ರೆ ಪ್ರಿಡಾಮಿನೆಂಟ್ಲಿ ಬರೇ ಗಮನ ಶಕ್ತಿಯ ತೊಂದರೆ ಮಾತ್ರ ಇರ್ಬೋದು. ಸೊ ಎಲ್ಲಾ ಮಕ್ಕಳು ಏನು ಅತಿ ಕ್ರಿಯಾಶೀಲರಾಗಿರ್ಬೇಕು, ಕುಂಡಾಡ್ತಾ ಇರ್ಬೇಕು, ಓಡಾಡ್ತಾ ಇರ್ಬೇಕು ಅನ್ನೋ ಗ್ಯಾರಂಟಿ ಏನೂ ಇಲ್ಲ. ಬರೇ ಇನ್ಅಟೆನ್ಷನ್ ಅನ್ನೋ ಕಾಯಿಲೆ ಇದ್ದಾಗ ಆ ಮಗುವಿನಲ್ಲಿ ಏನಾಗಬಹುದು, ಬರೇ ಓದು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ ಅನ್ನೋ ಅಂತ ಒಂದು ಕಂಪ್ಲೇಂಟ್ ಹಿಡ್ಕೊಂಡು ಮಕ್ಕಳನ್ನ ತಂದೆ ತಾಯಿಯರು ಕರೆದುಕೊಂಡು ಬಂದಿರೋದಿದೆ. ಇದನ್ನ ಬಿಟ್ಟು ಇನ್ನೊಂದು ಪುರಾಣ ಏನಪ್ಪ ಅಂತ ಹೇಳಿದ್ರೆ, ಮಿತ್ ಏನಪ್ಪ ಅಂತ ಹೇಳಿದ್ರೆ, ADHD ಇರೋ ಮಕ್ಕಳು ತಮ್ಗೆ ಮನಸ್ಸಿದ್ರೆ ಬೇಕಿದ್ರೆ ಉತ್ತಮವಾಗಿ ವರ್ತಿಸಬಹುದು ಅಂತ ಹೇಳ್ಕೊಂಡು. ಈಗ ADHD ಇರುವಂತ ಮಕ್ಕಳು ಒಳ್ಳೆಯವರಾಗಿರ್ಲು, ತಮ್ ಕೈಲಾದಷ್ಟು ಪ್ರಯತ್ನ ಮಾಡಬಹುದು, ಆದ್ರೆ ಅವರಿಗೆ ಆ ಅತಿ ಚಟುವಟಿಕೆ ಅಥವಾ ಹೈಪರ್ ಆಕ್ಟಿವಿಟಿ ಇದ್ದಾಗ ಏನಾಗುತ್ತೆ, ಅವ್ರು ಎಷ್ಟೇ ಒಂದ್ ಕಡೆ ಕೂತ್ಕೊಳ್ಳಕ್ ಪ್ರಯತ್ನ ಮಾಡಿದ್ರು ಹೆಚ್ಚಂದ್ರೆ ಹೆಚ್ಚು ಒಂದ್ 5 ನಿಮಿಷ ಕೂತ್ಕೊಳ್ಬಹುದೇ ವಿನ ಅದಕ್ಕಿಂತ ಹೆಚ್ಚು ಅವ್ರು ಪ್ರಯತ್ನ ಮಾಡಿನೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೆಚ್ಚಾಗಿ ನಮ್ಗೆ ಸಮಾಜದಲ್ಲಿ ಏನ್ ಕಾಣುತ್ತೆ ಅಂತ ಹೇಳಿದ್ರೆ, ಆ ಮಗು ಅಂದ್ರೆ ಒಂಥರ ಅವಿಧೇಯವಾಗಿ ಕಾಣಿಸಬಹುದು ಅಥವಾ ಉದ್ದೇಶಪೂರ್ವಕವಾಗಿ ಹುಡುಗ ಅಥವಾ ಹುಡುಗಿ ಹಿಂಗ್ ಮಾಡ್ತಿದ್ದಾಳೆ ಅನ್ನುವಂಥದ್ದು ಕಂಡು ಬರಬಹುದು. ಆದ್ರೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇದಾಗ್ತಾ ಇರೋದು ಕಾಯಿಲೆಯಿಂದ. ಸೊ ಆ ಕಾಯಿಲೆಯನ್ನ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನೋದು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಇದು ಸಿಂಪ್ಟಮ್ಸ್ ಲಕ್ಷಣಗಳನ್ನ ಕಡಿಮೆ ಮಾಡಬಹುದು. ಇನ್ನೊಂದು, ದೊಡ್ಡವರಾಗ್ತಿದ್ದಂತೆ ಈ ಮಕ್ಕಳು ತಮ್ಮಷ್ಟಕ್ಕೆ ADHD ಇಂದ ಹೊರಗಡೆ ಬಂದ್ಬಿಡ್ತಾರೆ. ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ಹೇ ದೊಡ್ಡವರಾದ್ಮೇಲೆ ಸರಿಯಾಗಿ ಬಿಡುತ್ತಲ್ಲ ಅಂತ ಹೇಳ್ಕೊಂಡು. ಸೊ ಇದು ಕೂಡ ಒಂದು ಅಂದ್ರೆ ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು. ಪ್ರೌಢಾವಸ್ಥೆಯಲ್ಲೂ ಕೂಡ ಈ ಮಕ್ಕಳಲ್ಲಿ ADHD ಕಾಯಿಲೆ ಮುಂದುವರಿಯುತ್ತದೆ, ಆದ್ರೆ ಮೇ ಬಿ ಲಕ್ಷಣ ಮಾತ್ರ ಬೇರೆ ಆಗುತ್ತೆ. ಅಂದ್ರೆ ರಿಸ್ಕ್ ಟೇಕಿಂಗ್ ಬಿಹೇವಿಯರ್, ದುಡುಕುತನ ಇಂಥದ್ದೆಲ್ಲ ಜಾಸ್ತಿ ಗಮನಿಸ್ತೀವಿ. ಮೇ ಬಿ ಒಂದು ಕ್ಯೂ ಉದ್ದ ಇತ್ತು, ಆ ಕ್ಯೂ ಅಲ್ಲಿ ನಿಲ್ಬೇಕು ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ತಾಳ್ಮೆನೆ ಇರೋದಿಲ್ಲ, ಕ್ಯೂ ಬ್ರೇಕ್ ಮಾಡಿ ಹೋಗ್ಬಿಡೋದಿರಬಹುದು. ಅಥವಾ ಬೇರೆಯವ್ರ ಜೊತೆ ಅಂದ್ರೆ ಒಂದು ಸಣ್ಣ ವಿಚಾರ ಇದ್ರು ಕೂಡ ಅದ್ರ ಬಗ್ಗೆ ವಾಗ್ವಾದ ಕೇಳ್ದು ಬಿಡೋದಿರಬಹುದು. ಕೆಲವೊಮ್ಮೆ ತನ್ನ ಟರ್ನ್ ಬರೋದಕ್ಕೆ ಕಮ್ಯುನಿಕೇಶನ್ ಅಲ್ಲಿ ಅಂದ್ರೆ ಕಾಯುವಂತದ್ದು ತಾಳ್ಮೆ ಇಲ್ಲ, ನಡುವಲ್ಲಿ ಮಾತಾಡ್ಬಿಡೋದು, ಹಿಂಗೆಲ್ಲ ನಾವು ಗಮನಿಸ್ತೀವಿ. ಸೊ ADHD ಏನು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಏನು ಮಾಯ ಆಗ್ಬಿಡುತ್ತೆ ಅನ್ನೋದೇನು ಇಲ್ಲ, ಅದು ಇನ್ನೂ ಕಂಟಿನ್ಯೂ ಆಗುತ್ತೆ. ಇನ್ನೊಂದು, ಅದೇ ADHD ಕಾಯಿಲೆಗೆ ಔಷಧಿಗಳೇ ಒಂದೇ ಆಯ್ಕೆ, ಬೇರೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋದು ಕೆಲವ್ರ ತಲೆಯಲ್ಲಿ ಇರುತ್ತೆ. ಅದರಿಂದಾಗೂ ಕೆಲವ್ರು ಬರೋದಿಲ್ಲ ಆಸ್ಪತ್ರೆಗೆ. ಇನ್ಫ್ಯಾಕ್ಟ್ ಪೇರೆಂಟ್ಸ್ ಏನ್ ಅನ್ಕೋತಾರೆ, ಏ 5-6 ವರ್ಷದ ಮಗುಗೆ ಡಾಕ್ಟರ್ ಔಷಧಿ ಹಾಕ್ಬಿಡ್ತಾರೆ, ಇಷ್ಟ ಸಣ್ಣ ಮಗುಗೆ ಔಷಧಿ ಯಾಕಪ್ಪ ಅಂತ ಹೇಳಿ ಬರೋದಿಲ್ಲ. ಸೊ ಅದು ಇನ್ನೊಂದು ತಪ್ಪು ಕಲ್ಪನೆ. ಮಕ್ಕಳಿಗೆ ಔಷಧಿಗಳನ್ನ ಬಳಕೆ ಮಾಡೋದಕ್ಕಿಂತ ಮುಂಚೆ ನಾವು ಬೇರೆ ಪ್ರಯತ್ನಗಳನ್ನ ಮಾಡ್ತೀವಿ. ಈಗ ಆ ಮಗುಗೆ ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಸೆಷನ್ಸ್, ಅದೊಂದು 10-12 ಸೆಷನ್ಸ್ ಗಳನ್ನ ತಗೋತೀವಿ. ಮನೆಯಲ್ಲಿ ವಾತಾವರಣ ಹೇಗ್ ಬದಲಾಯಿಸಬೇಕು ಇದನ್ನೆಲ್ಲ ಹೇಳ್ಕೊಡ್ತೀವಿ. ಇದೆಲ್ಲ ಬಳಕೆ ಮಾಡದ್ಮೇಲೂ ಕೂಡ ಏನು ಕಿಂಚಿತ್ತೂ ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು ಔಷಧಿ ಯೂಸ್ ಮಾಡ್ತೇವೆ ವಿನ. ಫಸ್ಟ್ ಟೈಮ್ ಯಾರಿಗೂ ADHD ಕಾಯಿಲೆ ಇದೆ ಅಂದ ತಕ್ಷಣ ನಾವೇನು ಔಷಧಿಗಳಿಗೆ ಅಂದ್ರೆ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡೋದಿಲ್ಲ.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಚಂಚಲತೆ ಮತ್ತು ಅತಿ ಚಟುವಟಿಕೆಯ ಕಾಯಿಲೆಯ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನಿಂದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಈ ADHD ಇಂದ ಉಂಟಾಗುವ ತೊಡಕುಗಳು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಈಗ ತೊಡಕುಗಳು ಅಂದ್ರೆ ಹೆಚ್ಚಾಗಿ ನಾವು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಶಾಲೆಗೆ ಹೋಗ್ತಿರೋ ಮಕ್ಕಳಲ್ಲಿ ಹೆಚ್ಚಾಗಿ ಏನಪ್ಪ ಗಮನಿಸ್ತೀವಿ ಅಂತ ಹೇಳಿದ್ರೆ, ಅವರು ತರಗತಿಯಲ್ಲಿ ಟೀಚರ್ಸ್ ಇರ್ಬೋದು ಅಥವಾ ತಮ್ಮ ಸಹಪಾಠಿಗಳಿಗಿರ್ಬೋದು ಆಗಾಗ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಹೆಚ್ಚಾಗಿ ಟೀಚರ್ಸಿಗೂ ಇವರನ್ನ ನೋಡಿದ್ರೆ ಒಂಥರ ಬೇಸರ. ಸೊ ಈ ಮಕ್ಕಳನ್ನ ಯಾವಾಗ್ಲೂ ಅವ್ರು ಬೈತಾ ಇರೋದು, ಈಗ ಕ್ಲಾಸ್ ಅಲ್ಲಿ ಎಲ್ಲರ ಮುಂದೆ ಇವರನ್ನೇ ಪಿಕ್ ಮಾಡೋದು, ಕೆಲವು ಟೀಚರ್ಸ್ ಹಿಂಗೂ ಮಾಡ್ತಾರೆ. ಈ ಮಕ್ಕಳು ತೊಂದರೆ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಟೀಚರ್ಸ್ ಮಾಡ್ತಾರೆ. ಸೊ ಇದರಿಂದ ಆ ಮಗುಗೆ ಏನು ಸ್ವಲ್ಪ ತನ್ನ ಬಗ್ಗೆ ತನಗೆ ಸ್ವಲ್ಪ ಕೀಳರಿಮೆ ಉಂಟಾಗಬಹುದು. ಕೆಲವೊಮ್ಮೆ ತಾನು ಮಾಡ್ತಾ ಇರೋದು ಕಾಯಿಲೆಯಿಂದ ಅಂತ ಆ ಮಗುಗೆ ಪಾಪ ಗೊತ್ತಿರೋದಿಲ್ಲ, ಆದ್ರೆ ಕ್ಲಾಸ್ ಅಲ್ಲಿ ಆಗಿರೋ ವಾತಾವರಣದಲ್ಲಿ ಬದಲಾವಣೆ ಆಗಿರೋದ್ರಿಂದ ಮಗುಗೂ ಬೇಸರ ಉಂಟು ಮಾಡಬಹುದು. ಹಾಗೆ ಏನೇ ಓದಿದ್ರು ಕೆಲವೊಮ್ಮೆ ಈ ಮಗುಗೆ ಸ್ಕೂಲ್ ಅಲ್ಲಿ ಬೇರೆ ಮಕ್ಕಳು ಎಷ್ಟು ಪರ್ಫಾರ್ಮ್ ಮಾಡ್ತಾ ಇದಾರೆ ಆತರ ಓದು ವಿದ್ಯಾಭ್ಯಾಸದಲ್ಲಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಆಗದೆ ಇರಬಹುದು. ಅಂದ್ರೆ ಓದಿದ್ ಮರ್ತ್ ಬಿಡಬಹುದು, ಅಥವಾ ಕೆಲವೊಮ್ಮೆ ಇವರು ಯಾವಾಗ್ಲೂ ಒಂಥರ ತರಾತುರಿಯಲ್ಲಿ ಇರೋದ್ರಿಂದ ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದೇ ಪೇಜ್ ಕವರ್ ಮಾಡಿ ಹಿಂದಿನ ಪೇಜ್ ನೋಡದೆ ಹಂಗೆ ಬಿಟ್ಟು ಬಂದಿರಬಹುದು. ಆಮೇಲೆ ಮನೆಗೆ ಬಂದ ಮೇಲೆ ಅಯ್ಯೋ ಹಿಂದಿನ ಪೇಜ್ ಇತ್ತು ನಂಗೆ ಗೊತ್ತೇ ಇರ್ಲಿಲ್ಲ, ನಾನು ಮುಗಿಸಿ ಬರೋ ಅಂತ ತರಾತುರಿಯಲ್ಲಿದ್ದೆ ಅಂತ ಹೇಳ್ಬಿಡ್ಬಹುದು ಮಗು. ಇನ್ನೊಂದು, ಕೆಲವೊಮ್ಮೆ ಇವರಲ್ಲಿ ಪಾಪ ಸ್ವಾಭಿಮಾನದ್ದು ಕೂಡ ತೊಂದರೆ ಆಗ್ಬಿಡುತ್ತೆ. ಯಾವಾಗ್ಲೂ ಎಲ್ಲರಿಂದ ಬೈಸ್ಕೊಂಡು ಬೈಸ್ಕೊಂಡು, ಯಾಕಂದ್ರೆ ಎಲ್ಲರೂ ಏನಂತಾರೆ ಅದ್ ಮಾಡಬೇಡ ಇದು ಮಾಡಬೇಡ ಅಂತಾನೆ ಬೇಡ ಬೇಡ ಅನ್ನೋದೇ ಒಂದು ಇನ್ಸ್ಟ್ರಕ್ಷನ್ ಇವ್ರಿಗೆ ಕೊಡ್ತೀವಿ ವಿನ. ಅದ್ರ ಅದ್ರ ಬದಲು ನೀನ್ ಏನ್ ಮಾಡಬಹುದು ಅನ್ನೋದನ್ನ ಪಾಸಿಟಿವ್ ವೇ ಅಲ್ಲಿ ಯಾರು ಈ ಮಕ್ಳಿಗೆ ಹೇಳ್ತಾ ಇರೋದಿಲ್ಲ. ಅದರಿಂದಾಗಿ ಒಂಥರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಿಡಬಹುದು. ಕೆಲವೊಮ್ಮೆ ಈ ಮಕ್ಳು ಜಾಸ್ತಿ ಆಕ್ಸಿಡೆಂಟ್ ಪ್ರೋನ್ ಇರ್ತಾರೆ, ಅಂದ್ರೆ ಈಗ ವೇಗವಾಗಿ ಸೈಕಲ್ ಓಡಿಸೋದಿರ್ಬೋದು ಅಥವಾ ಎಲ್ಲೋ ಮೇಲಿಂದ ಜಿಗಿಯೋದಿರ್ಬೋದು. ಈಗ ಏನೇನೋ ಟಿವಿಯಲ್ಲೆಲ್ಲ ನೋಡಿರ್ತಾರೆ, ಅದನ್ನ ತಾವು ಪ್ರಯತ್ನ ಮಾಡಕ್ ಹೋಗೋದು, ನಾನು ಸ್ಪೈಡರ್ ಮ್ಯಾನ್ ಅಂತ ಹೇಳಿ ಎಲ್ಲಿಂದನೋ ಜಿಗಿಯೋದು, ಹಿಂಗೆಲ್ಲ ಮಾಡಿ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ಗಳು, ಕೈಕಾಲು ಮುರ್ಕೊಳ್ಳೋ ಅಂತ ಪರಿಸ್ಥಿತಿ ಇಂಥದ್ದು ನಾವು ಗಮನಿಸಿದೀವಿ. ಇನ್ನೊಂದು, ಈ ಮಕ್ಕಳು ದೊಡ್ಡವರಾಗ್ತಿದ್ದ ಹಾಗೆ ಕೆಲವೊಮ್ಮೆ ಸ್ವಲ್ಪ ಸಂಗಡ ಇರುವಂತ ಫ್ರೆಂಡ್ಸ್ಗಳು ಕೆಲವೊಮ್ಮೆ ಆಲ್ರೆಡಿ ದುಶ್ಚಟಗಳನ್ನ ಕಲ್ತಿದ್ರೆ ಈ ಮಕ್ಕಳು ಕೂಡ ದುಶ್ಚಟಗಳ ದಾಸರಾಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವರಲ್ಲಿ ಆ ಸರಿ ತಪ್ಪು ಅನ್ನೋ ಅಂತ ಒಂದು ವಿಮರ್ಶೆ ಮಾಡುವಂತ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ನನ್ಗೆ ಇಮಿಡಿಯೇಟ್ಲಿ ಏನೋ ಒಂದ್ರಿಂದ ಖುಷಿ ಸಿಗುತ್ತೆ ಅಂತ ಹೇಳಿದ್ರೆ ಅವ್ರ ಅದ್ರ ಕಡೆಗೆ ಸೆಳೆತ ಅನ್ನೋದನ್ನ ಜಾಸ್ತಿ ಅನುಭವಿಸ್ತಾರೆ. ಇದೆಲ್ಲವನ್ನ ಹೊರತಾಗಿ ನಾವು ಕೆಲವೊಮ್ಮೆ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ ಈ ದುಡುಕು ನಿರ್ಧಾರ, ಇಂಪಲ್ಸಿವಿಟಿ ಅಂತ ಏನ್ ಹೇಳಿದ್ವಿ, ಇದರಿಂದಾಗಿ ಈ ಮಕ್ಕಳಲ್ಲಿ ಕೆಲವೊಮ್ಮೆ ಆತ್ಮಹತ್ಯೆ ಅಂತ ಪ್ರಕರಣಗಳು ನಾವು ಜಾಸ್ತಿಯಾಗಿ ಗಮನಿಸ್ತಾ ಇದೀವಿ. ಅಂದ್ರೆ ಏನೋ ಒಂದು ಕ್ಷುಲ್ಲಕ ಕಾರಣಕ್ಕಿರ್ಬೋದು, ತಂದೆ ತಾಯಿಯರ ಜೊತೆ ಜಗಳ ಆಯ್ತು ಅಂತ ಅಂದ್ಕೊಳ್ಳಿ, ಮುಂದಾಲೋಚನೆ ಇಲ್ಲದೆ ಹೋಗಿ ಆ ದುಡುಕು ನಿರ್ಧಾರ ತಕೊಂಡ್ ಬಿಡೋದು, ಇಂಥ ಚಾನ್ಸಸ್ ಗಳು ಜಾಸ್ತಿ ಇರ್ತಾವೆ. ಹಾಗಾಗಿ ಇದ್ರ ಬಗ್ಗೆ ನಾವು ಅತಿ ಕೇರ್ಫುಲ್ ಆಗಿರ್ಬೇಕು. ಅಟ್ ಲೀಸ್ಟ್ ಇತ್ತೀಚೆಗೆ ನಾವು ಏನು ಪೇಪರ್ ಗಳಲ್ಲಿ ನ್ಯೂಸ್ ಗಳಲ್ಲಿ ನೋಡೋದನ್ನ ನೋಡಬೇಕಿದ್ರೆ ನಿಜವಾಗ್ಲೂ ಅಂದ್ರೆ ಈ ಮಕ್ಕಳನ್ನ ಹೆಂಗಪ್ಪ ಬೆಳೆಸಬೇಕು ಅಂತ, ಅಂದ್ರೆ ನಾರ್ಮಲ್ ಮಕ್ಕಳಿರ್ಬೋದು ಅಥವಾ ಡಿಸಾರ್ಡರ್ ಇರೋ ಮಕ್ಕಳಿರ್ಬೋದು, ಎಲ್ಲ ತಂದೆ ತಾಯಿಯರಿಗೂ ಒಂಥರ ಆತಂಕದ ಪರಿಸ್ಥಿತಿ ಅಂತಾನೆ ಹೇಳಬಹುದು. ಹಾಗಾಗಿ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ಆ ಮಗುಗೆ ಒಂದು ಸಹಾಯ ಹೆಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗುತ್ತೆ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಚಂಚಲತೆ ಮತ್ತು ಅತಿ ಚಟುವಟಿಕೆಯ ಕಾಯಿಲೆಯ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು, KLE ಸೆಂಟಿನರಿ ಚಾರಿಟೇಬಲ್ ಆಸ್ಪತ್ರೆ ಯಳ್ಳೂರಿನ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಟ್ರಿ, ಇವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ರಿ. ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ಕೊನೆಯದಾಗಿ ಹೆಚ್ಚಿನ ತಂದೆ ತಾಯಿಯರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಾವು ಏನಾದ್ರೂ ಮಾಡಿ ಮಗುವಲ್ಲಿ ಈ ತರ ಸಮಸ್ಯೆಗಳು ಬರದೇ ಇರೋ ತರ ಅದನ್ನ ತಡೆಯೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಡೆಫಿನೆಟ್ಲಿ ಈಗ ವರ್ಣತಂತು ಅಥವಾ ಜೆನೆಟಿಕಲಿ ಏನ್ ಸಮಸ್ಯೆಗಳು ಬರ್ತಾವೆ ಅದನ್ನಂತೂ ನಮ್ಗೆ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ, ಈಗ ಕೆಲವೊಮ್ಮೆ ಸಿಗರೇಟ್ ಸ್ಮೋಕ್ ಮಾಡೋ ಅದಕ್ಕೆ ಎಲ್ಲಿಯಾದ್ರೂ ತಾಯಿ ತನ್ನನ್ನ ತಾನು ಎಕ್ಸ್ಪೋಸ್ ಮಾಡ್ತಾ ಇದ್ದಾಳೆ, ಅಥವಾ ಕೆಲವೊಮ್ಮೆ ನಾವು ಈಗ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ನೋಡ್ತೀವಿ, ಏನು ಹೆಣ್ಮಕ್ಳು ಕೂಡ ಸಿಗರೇಟ್ ಸ್ಮೋಕ್ ಮಾಡೋದಿರ್ಬೋದು ಅಥವಾ ಆಲ್ಕೋಹಾಲ್ ಕುಡಿಯೋದಿರ್ಬೋದು, ಸರಾಯಿ ಕುಡಿಯೋದಿರ್ಬೋದು, ಕೆಲವು ಮಾದಕ ದ್ರವ್ಯ ವ್ಯಸನಗಳನ್ನ ಮಾಡೋದಿರ್ಬೋದು, ಇದೆಲ್ಲ ನಾವು ಗಮನಿಸ್ತೀವಿ. ಸೊ ಏನಾಗ್ಬಿಡುತ್ತೆ, ಇದೆಲ್ಲ ನಾವು ಒಂಥರ ನಾವಾಗಿ ಕಲ್ತ್ಕೊಂಡ ಚಟ ಆಗಿರುತ್ತೆ. ಕರೆಕ್ಟ್. ಸೊ ತಂದೆ ತಾಯಿಯರು ತಮ್ಮ ಜೀವನ ಮಟ್ಟವನ್ನ ಎಲ್ಲಿಯಾದ್ರೂ ಸುಧಾರಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ, ಇಂಥ ದುಶ್ಚಟಗಳಿಂದ ತಾವು ದೂರ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಹುಟ್ಟುವಂತ ಮಗುವಿಗೆ ಏನು ಜೆನೆಟಿಕ್ ಡ್ಯಾಮೇಜ್ ಅಥವಾ ಬೇರೆ ಯಾವ ತರದಲ್ಲಿ ಡ್ಯಾಮೇಜ್ ಆಗಕ್ ಸಾಧ್ಯ ಇದೆ ಅದನ್ನ ನಾವು ತಡೆ ಹಿಡಿಬಹುದು. ಇದು ಒಂದು ವಿಚಾರ. ಇನ್ನೊಂದು, ಈಗ ಮಗು ಆಲ್ರೆಡಿ ಹುಟ್ಟಿಯಾಗಿದೆ, ಮಗುವಿಗೆ ನಾವು ಅತಿಯಾಗಿ ಸ್ಕ್ರೀನ್ ಬಳಕೆ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆಲವೊಮ್ಮೆ ಅದರಿಂದಾನು ಕೂಡ ಗಮನ ಶಕ್ತಿಯ ಕೊರತೆ ಇನ್ನಷ್ಟು ಜಾಸ್ತಿ ಆಗಿದೆ ಅನ್ನೋದು ಕೆಲವು ರಿಸರ್ಚಸ್ ಇಂದ ಪ್ರೂವ್ ಆಗಿದೆ. ಹಾಗಾಗಿ ದಯವಿಟ್ಟು ತಂದೆ ತಾಯಿಯರಿಗೆ ಏನಪ್ಪ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ಇಂಥ ಮಕ್ಕಳಲ್ಲಿ ಆಲ್ರೆಡಿ ಸಮಸ್ಯೆಗಳಿರೋದ್ರಿಂದ ಪರದೆ ಕೊಟ್ಟು ಅಥವಾ ಸ್ಕ್ರೀನ್ ಎಕ್ಸ್ಪೋಜರ್ ಮಾಡಿ ಇನ್ನಷ್ಟು ಅದು ಸಮಸ್ಯೆಯನ್ನು ಉಲ್ಬಣಗೊಳಿಸೋದ್ರ ಬದಲು ಅದನ್ನ ಮಿತಿಯಾಗಿ ಬಳಸೋದಕ್ಕೆ ಒಂದು ಸೂಪರ್ವೈಸ್ ಅನ್ನೋದನ್ನ ಮಾಡುವಂತ ಅವಶ್ಯಕತೆ ಇದೆ. ಸೊ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅದನ್ನ ಬೇಗನೆ ಪತ್ತೆ ಮಾಡಕ್ಕೆ ಪ್ರಯತ್ನ ಮಾಡಬಹುದು. ಹಾಗೆ ನಾವೆಲ್ಲರೂ ಸೇರ್ಕೊಂಡು ಆ ಮಗುವಿಗೆ ಏನು ಟ್ರೀಟ್ಮೆಂಟ್ ಕೊಡೋದಿರ್ಬೋದು ಅಥವಾ ಥೆರಪಿ ಸೆಷನ್ಸ್ ಇರ್ಬೋದು, ತಂದೆ ತಾಯಿಯರ ಮೂಲಕ ಅದನ್ನ ಮಗುವಿಗೆ ಒಂದು ಉಪಯೋಗ ಆಗೋ ರೀತಿ ಬಳಕೆ ಮಾಡೋದಿರ್ಬೋದು, ಇದೆಲ್ಲದರ ಬಗ್ಗೆ ಕುಂತು ಒಂದು ಟೀಮ್ ಎಫರ್ಟ್ ಅನ್ನೋದನ್ನ ಮಾಡುವಂತ ಸಾಧ್ಯತೆ ಖಂಡಿತ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್.
0: ಧನ್ಯವಾದಗಳು.
2: KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.aletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
2: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಇ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1 ಅಡಿಯಲ್ಲಿ ಇ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಇ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಇ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
5: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
5: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
6: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th Cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
1: Chikkodia KLE College of Engineering and Technology KLECET 2026-27 ರ ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

0: Amara.
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.